ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz, ಡಿಆರ್ಎಂ ತರಂಗಾಂತರ 603 kHz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ ಮೊದಲನೇ ದಿನ, ಅಂದರೆ 2026 ಮೇ ತಿಂಗಳ 22 ಶುಕ್ರವಾರ. ಈಗ ಸಮಯ 5:58:55. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಹತ್ತು ನಿಮಿಷಕ್ಕೆ ಚಿಂತನ, ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಆರು ಗಂಟೆ ಹತ್ತು ನಿಮಿಷಕ್ಕೆ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತನ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ. ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ದೇಶಭಕ್ತಿಗೀತೆ. ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆರು ಗಂಟೆ ಐವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ. ಏಳು ಕಾಲು ಗಂಟೆಗೆ ಕೆಎಸ್ ಸುರೇಖ ಅವರು ಹಾಡಿರುವ ಭಾವಗೀತೆಗಳು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆ. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗುವುದು. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಕಾಶಬುಟ್ಟಿ. ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದವರೊಂದಿಗೆ ಸಂದರ್ಶನ. ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ವಂದೇ ಮಾತರಂ ನೂರ ಐವತ್ತರ ಸಂಭ್ರಮ, ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪ್ರಸಾರವಾಗುವುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. ಹತ್ತು ಗಂಟೆ ಐದು ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಡಿಕೇರಿ ಕೇಂದ್ರದ ಕೊಡುಗೆ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಹನ್ನೊಂದು ಗಂಟೆಗೆ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 23ನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಸ್ರುಂ ಜಿ ಸ್ಮಾರಕ ಉಪನ್ಯಾಸ 2026ನ್ನು ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ. ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಹಾಸನ ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ. ವಿಜಯಪುರ ಕೇಂದ್ರದ ಕೊಡುಗೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಗಾಂಧಿ ಸ್ಮೃತಿ. ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಗಿರ್ಮಿಟ್. ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿಮ್ಮ ಅನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಅವಲೋಕನ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿರಂಗ. ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಡಾಕ್ಟರ್ ಆಶಾ ಕೆಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭನೆ ಪದ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಿರಿಗಂಧ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳು. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರೆಂಟ್ ಅಫೇರ್ಸ್. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗೀತಾ ಚಂದ್ರಿಕೆ. ಇದುವರೆಗೆ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಸಮಯ ಆರು ಗಂಟೆ ಐದು ನಿಮಿಷಗಳಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
1: The news read by Sarabjit Kaur. Prime Minister Narendra Modi will hold talks with President of Cyprus,
2: Nikos Christodoulos, in New Delhi today. Mr. Christodoulos arrived in New Delhi yesterday from Mumbai. He was received by Union Minister of State for Road Transport and Highways, Ajay Tamta, at the Delhi airport. The President of Cyprus is accompanied by a high-level delegation comprising Minister of Foreign Affairs, Dr. Constantinos Kombos, Minister of Transport, Communications and Works, Alexis Vaftis, senior officials and business leaders. This is the first visit of President Christodoulos to India in his current capacity. The first international Big Cat Alliance Summit, which was scheduled to take place in New Delhi on 1st of June, has been postponed. It was being organized in conjunction with the 4th India-Africa Forum Summit, as several African countries host big cats and are important partners in global efforts towards conservation, ecological sustainability and biodiversity protection. In a statement, Ministry of Environment, Forest and Climate Change said that following the decision taken in consultation with the chairperson of the African Union and the African Union Commission to convene the 4th India-Africa Forum Summit at a later date, it has been decided that the first IBCA Summit 2 will be convened at a later date. New dates for the summit will be announced in due course following consultations with participating countries and stakeholders. Hamza Burhan, believed to be one of the masterminds behind the 2019 Pulwama terror attack that claimed the lives of over 40 CRPF personnel, was killed yesterday when unknown gunmen opened fire on him in Pakistan-occupied Jammu and Kashmir. Burhan, alias Arjuman Gulzar Dar, alias Doctor, a commander of the Al-Badr terror group, was designated as a terrorist by India in April 2022 for his involvement in a series of terror attacks in Jammu and Kashmir. He had been living undercover as a teacher in POJK following the Pulwama attack. According to local police, Burhan, a principal of a private college in Gojra, Muzaffarabad, was targeted when he came out of his college yesterday morning. The attackers fired multiple shots at close range. Indian Railway Catering and Tourism Corporation, IRCTC, has announced the launch of the upgraded Golden Chariot luxury train for the 2026-27 tourist season, introducing enhanced onboard amenities and promotional offers for travellers. In a statement, IRCTC said that the Golden Chariot, known for showcasing the rich cultural heritage and scenic landscapes of South India, returns in a refreshed form, combining traditional elegance with modern comforts. The train features redesigned interiors, upgraded cabins with plush furnishings, smart TVs and Wi-Fi-enabled entertainment systems. The luxury train can accommodate up to 80 guests across 40 cabins, including double bed, twin bed and a specially designed cabin for differently abled passengers. Delhi government has announced a major initiative to strengthen water conservation in the national capital, with rainwater harvesting systems to be revived and made functional in 75 government schools before the onset of the monsoon. Delhi Chief Minister Rekha Gupta said that the move is expected to generate an annual rainwater harvesting capacity of nearly 50 crore litres. She emphasized that the initiative aims to improve groundwater recharge, promote sustainable water use, and create awareness among students and local communities. In IPL cricket, Gujarat Titans defeated Chennai Super Kings by 89 runs at the Narendra Modi Stadium in Ahmedabad last night, chasing a target of 230 runs set by Gujarat Titans. Chennai Super Kings were bundled out for just 140 runs in 13.4 overs. Shivam Dubey was the top scorer with 47 runs for Gujarat Titans. Mohammad Siraj, Rashid Khan and Kagiso Rawada each took 3 wickets. Mohammad Siraj was adjudged player of the match. Today, Sunrisers Hyderabad will take on Royal Challengers Bengaluru at the Rajiv Gandhi International Stadium in Hyderabad at 7:30 p.m. And that is the end of this news bulletin.
0: ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಕೇಳಿ ಶ್ರೀ ಮಹಾಲಕ್ಷ್ಮೀ ದೇವಿ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ, ವಿಜಯದಾಸರ ರಚನೆ, ಹಾಡಿದ್ದಾರೆ ಶೀಲಾ ಹರಿಕೃಷ್ಣ.

ಇನ್ನು ಮುಂದೆ ಕೇಳಿ ಸಿದ್ದರಾಮೇಶ್ವರರ ವಚನ. ಎನ್ನ ನೆನಹೀನ ನಿಧಿಯ ನೋಡ, ಎನ್ನ ಅರಿವಿನ ಘನವ ನೋಡ. ಹಾಡಿದ್ದಾರೆ ಈಶ್ವರಪ್ಪ ಜಿ ಮೆಣಚಿ.

मदीना फिर जाऊं, मदीना जाऊं।

दरे हबीब पे अपना सलाम हो जाए, जही नसीब

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ.
1: ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ, ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು, ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
0: ಇದುವರೆಗೆ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ಪ್ರಾತಃ ಕಾಲವಾಗೋದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ. ಸರಿ,
2: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
3: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತ ಅಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲೊಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣಗೆ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳೋ ಅಂದರು. ಸರಿ ಮಾಡಿ ಅಂತಂದು. ಸರಿ, ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ, ಆದುರ್ಸ್ವಾಮಿ ಅವ್ರಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ, ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರ ಕೊಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟೋ ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು. ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದಂತ ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದ್ರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲಿ ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ, ಈ ನಾಟಕ ತಪ್ಪು ಹೋಗ್ಬಿಡಲಿ, ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪಿತು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇ ಎಲ್ಲ ಮನಸ್ಸನ್ನು ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವ್ರ ಸ್ತುತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ.

0: ಇದ್ದೇ ಇತ್ತೂನೆ. ಹೊಡೆದ್ರು ಬೆಲ್ ಹೊಡೆದ್ರು ಮೂರನೇ ಬೆಲ್ಲು ಬರದೆ ಎತ್ತುವಾಗ್ಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧರ್ಮರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರು, ಅದೊಂದು ಇದಿಟ್ಕೊಂಡಿದೆ ಏನೋ ನೋಡಿದ್ದೆ ಎಲ್ಲರೂ ಈ ಕಾಣಿನ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡದೆ ಆ ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒನಸ್ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದನ್ನು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯಾ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ, ಇಲ್ಲ ಇಲ್ಲ ನಾವು ಅಂದರು ತಿಪ್ಟೂರ್ ಕ್ಯಾಂಪು ಹನ್ನೊಂದು ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ, ಸರಿ ಈ ಸತಿ ಮಾಡ್ಬಿಡ್ತೀನಿ ನಾನು ಆಮೇಲೆ ಮಾಡಲ್ಲ ಸರಿ ಅಂದರು. ಅವ್ರೇನು ಮಾಡಿಬಿಟ್ರು ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕ್ಸ್ಬಿಟ್ರು ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ದೇಶಭಕ್ತಿ ಗೀತೆ, ಪುತೇನಾ ಅವರ ರಚನೆ ಓ ಭಾರತಿ, ಈ ಗೀತೆ ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಮ್ಮ ಕೇಳುವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಕೌಟುಂಬಿಕ ವಿಮೆ ಆಗಲಿ, ಅಪಘಾತ ವಿಮೆ ಆಗಿರಬಹುದು, ಆರೋಗ್ಯ ವಿಮೆ ಮಾತಾಡ್ತಾ ಇದ್ವಿ. ಈ ಲೈಫ್ ಇನ್ಸೂರೆನ್ಸ್ ನಲ್ಲಿ ಎರಡು ಪ್ರಕಾರಗಳು, ಈ ಜನರಲ್ ಇನ್ಸೂರೆನ್ಸ್ ಅಂತ ಹೇಳ್ತಾರೆ, ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಅಂತೇಳಿ, ಏನು ಇದರ ವ್ಯತ್ಯಾಸ, ಅದನ್ನು ನಾವು ತಿಳ್ಕೋಬೇಕು, ಮತ್ತು ಯಾವ್ಯಾವ ಇಲಾಖೆಗಳು ಇವನ್ನೆಲ್ಲ ನಿಯಂತ್ರಣ ಮಾಡ್ತವೆ, ಅದರ ಬಗ್ಗೆ ತಿಳಿಸ್ಕೊಡಿ.
3: ಈಗ ಲೈಫ್ ಇನ್ಶೂರೆನ್ಸ್ ಮತ್ತೆ ನಾವು ಸಾಮಾನ್ಯ ವಿಮೆ ಅಂದಾಗ ನಾನು ಅದ್ರದ್ದು ಏನೇನ್ ಡಿಫ್ರೆನ್ಸ್ ಇದೆ ಅಂತ ಮೊದಲಿಗೆ ಹೇಳ್ತೇನೆ ಸರ್. ಲೈಫ್ ಇನ್ಶೂರೆನ್ಸ್ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಆದ್ರೆ ಅವರ ಕುಟುಂಬಕ್ಕೆ ಹಣ ಸಿಗುತ್ತದೆ. ಇದು ಒಂದು ರೀತಿಯ ಫಿನಾನ್ಷಿಯಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈಗ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದಾನೆ, ಅವ್ನಿಗೆ ಏನಾದ್ರೂ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವ್ನ್ ಪಾಲಿಸಿ ಮಾಡಿದ್ರೆ ಆ ಹಣ ಕುಟುಂಬಕ್ಕೆ ಬಂದು ಸುರಕ್ಷೆ ಹೆಲ್ಪ್ ಆಗುತ್ತೆ. ಇದು ಒಂದ್ ರೀತಿಯ ಟರ್ಮ್ ಇನ್ಶೂರೆನ್ಸ್, ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಒಂದು ತುಂಬಾ ಸರಳ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಕವರೇಜ್ ಇರುತ್ತೆ. ಸೊ ಈಗ ಜನರಲ್ ಇನ್ಶೂರೆನ್ಸ್ ಸಾಮಾನ್ಯ ವಿಮೆ ಅಂತ ಹೇಳಿದಾಗ ಜೀವನಕ್ಕೆ ಸಂಬಂಧಿಸಿರುವುದಲ್ಲ ಇದು. ಆಸ್ತಿ, ಆರೋಗ್ಯ, ವಾಹನ, ಅಪಘಾತಗಳಿಗೆ ಸಂಬಂಧಿಸಿದ್ದು. ಜನರಲ್ ಅಂದಾಗ ವಸ್ತುಗಳು, ಆರೋಗ್ಯ, ವಾಹನ ಇಲ್ಲಾಂದ್ರೆ ಅಪಘಾತಗಳು, ಆಸ್ತಿಗಳನ್ನ ಕವರೇಜ್ ಮಾಡುವಂತ ವಿಮೆನ ಸಾಮಾನ್ಯ ವಿಮೆಯಲ್ಲಿ ನಾವು ಹೇಳ್ತೀವಿ.
2: ಆರೋಗ್ಯವನ್ನು ಕೂಡ ನಾವು ಸಾಮಾನ್ಯ ಇನ್ಶೂರೆನ್ಸ್ ಅಲ್ಲಿ ತರಬೇಕಾ ಅಥವಾ ಜೀವ ವಿಮೆಯಲ್ಲಿ ತರಬೇಕಾ?
3: ಸಾಮಾನ್ಯದಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಾಮನ್, ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಪ್ಲಸ್ ಆಕ್ಸಿಡೆಂಟಲ್ ಮತ್ತೆ ಡೆತ್ ಕವರೇಜ್ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ಳುತ್ತೆ. ಸೊ ಈಗ ಉದಾಹರಣೆಗೆ ಸಾಮಾನ್ಯ ವಿಮೆಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ವೆಚ್ಚ 1,000,000 ಅಂತ ಬಂತು ಅಂತ ಅನ್ಕೊಂಡ್ರೆ, ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಕವರ್ ಆಗುತ್ತೆ.
2: ಸೊ ಈಗ ಈ ಎಲ್ಲ ಇನ್ಶೂರೆನ್ಸ್ ಇದ್ದಾಗಾಯ್ತು, ಇದ್ರ ಮೇಲೆ ಈಗ ನಮಗೆ ನಾವು ಯಾವ ಕಂಪನಿ ಮೂಲಕವಾಗಿ ಒಪ್ಪಂದ ಆಗಿ ಒಂದು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ, ನಮಗೆ ನೀಡುವ ಸೌಲಭ್ಯದಲ್ಲಿ ಅವರು ನಿರಾಕರಣೆ ಮಾಡಬಹುದು, ಇಲ್ಲ ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ ಅಂತ ಹೇಳಿ, ಅವಾಗ ಇದನ್ನ ನಿಯಂತ್ರಣ ಮಾಡೋರು ಯಾರು ಬರ್ಬೇಕಲ್ಲ.
3: ಹೌದು ಸರ್,
2: ಅದ್ರ ಬಗ್ಗೆ ಮಾತಾಡಿ.
3: ಸೊ ಅದಕ್ಕೋಸ್ಕರನೇ ಒಂದು ರೆಗ್ಯುಲೇಷನ್, ನಿಯಂತ್ರಣೆ ಮಾಡುವಂತ ಅಥಾರಿಟಿ ಇದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI ಅಂತ ಮಾಡ್ತಾರೆ. ಅವರ ಮುಖ್ಯ ಕೆಲಸಗಳು ಏನಂದ್ರೆ ಮೇಲೆ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ತರುವಂತದ್ದು, ಪಾಲಿಸಿ ಹೋಲ್ಡರ್

0: ಗಳ ರಕ್ಷಣೆಯನ್ನ ಕಾಪಾಡುವಂಥದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂಥದ್ದು, ಅವ್ರಿಗೆ ರಕ್ಷಣೆ ನೀಡುವಂಥದ್ದು. ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟು ಸಮಯಾನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರ್ಬೇಕಂದ್ರೆ ಅವುಗಳನ್ನ ಕೊಡಿಸುವಂಥದ್ದು. ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂಥದ್ದು.
1: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕಾಗತ್ತೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಆವಾಗ ಕಾನೂನಿನ ಹೋರಾಟ ಆಗತ್ತಾ?
0: ಹೌದು ಸರ್, ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರುವಂತ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವುದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮಗೆ ಸಹಕಾರ ಕೊಡಬೇಕು. ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮಗೆ ಸಹಕಾರ
1: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
0: ಹೌದು. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ. ಸೊ ಅದನ್ನ ಕ್ಲೇಮ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ನಮಗೆ ಲೀಗಲ್ ಹೇರ್ಸ್ ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
1: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ರೈತರಿಗೆ ಸಲಹೆ.
4: ಅವರೆಕಾಯಿ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಅವರೇ ಒಂದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸಾಮಾನ್ಯವಾಗಿ ರಾಗಿ ಬೆಳೆಯೊಂದಿಗೆ ಅಂತರ ಅಥವಾ ಮಿಶ್ರ ಬೆಳೆಯಾಗಿ ಅವರೇ ಬೆಳೆಯುವುದು ವಾಡಿಕೆ. ಇತ್ತೀಚಿನ ದಿನದಲ್ಲಿ ಕಡಿಮೆ ಅವಧಿಯ ಹಾಗೂ ವರ್ಷವಿಡೀ ಬೆಳೆಯಬಹುದಾದ ಅವರೇ ತಳಿಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಅವರೇ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ಈ ಬೆಳೆಯಿಂದ ಬೆಳೆ ಅಲ್ಲದೆ ಹಸಿರು ತರಕಾರಿಯನ್ನು ಸಹ ಪಡ್ಕೊಳ್ಬೋದು. ತಳಿಗಳು HA3 ಬಿತ್ತನೆ ಕಾಲ ಮುಂಗಾರು ಆಗಸ್ಟ್ನಲ್ಲಿ, ಹಿಂಗಾರು ಅಕ್ಟೋಬರ್ನಲ್ಲಿ ಮತ್ತು ಬೇಸಿಗೆ ಫೆಬ್ರವರಿ ಮಾರ್ಚ್ನಲ್ಲಿ ಬೆಳೆಯುತ್ತಾರೆ. ಕಾಲಾವಧಿ 90-100 ದಿನಗಳು. ಇಳುವರಿ ಧಾನ್ಯ 3-4 ಕ್ವಿಂಟಲ್ ಬರುತ್ತೆ. ಹಸಿಕಾಯಿ 12-15 ಕ್ವಿಂಟಲ್ ಬರುತ್ತೆ. ವಿಶೇಷ ಗುಣಗಳು HA3 ತಳಿ, ಇದು ವರ್ಷವಿಡೀ ಬೆಳಿಬಹುದಾಗಿದೆ. HA4 ತಳಿ, ಇದನ್ನು ವರ್ಷವಿಡೀ ಬೆಳಿಬಹುದು. ಮಣಿ ಅವರೇ ರೀತಿಯ ಕಾಯಿಗಳನ್ನು ಹೊಂದಿದ್ದು ಬೇಸಿಗೆಯಲ್ಲಿಯೂ ಸಹ ಸೊಗಡನ್ನು ಹೊಂದಿರುತ್ತೆ. ತಳಿ HA5, ಇದು 90-95 ದಿನಗಳ ಅವಧಿಯದಾಗಿದೆ. ಇಳುವರಿ ಕಾಳು 2.5-3 ಕ್ವಿಂಟಲ್ ಪ್ರತಿ ಎಕರೆಗೆ, ಹಸಿಕಾಯಿ 13-14 ಕ್ವಿಂಟಲ್ ಪ್ರತಿ ಎಕರೆಗೆ ಬರುತ್ತೆ. ಮತ್ತು ವಿಶೇಷ ಗುಣ ಏನಂದರೆ ವರ್ಷವಿಡೀ ಬೆಳಿಬಹುದಾಗಿದೆ. ಅವರೇ ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ, ಪ್ರತಿ ಎಕರೆಗೆ 10-12 ಕಿಲೋಗ್ರಾಂ ಬೀಜ ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 3 ಟನ್ ಬೇಕಾಗುತ್ತೆ, ಜೈವಿಕ ಗೊಬ್ಬರ ರೈಜೂಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೀವಾಣು 200, ರಾಸಾಯನಿಕ ಗೊಬ್ಬರಗಳು ಸಾರಜನಕ ರಂಜಕ ಪೊಟ್ಯಾಷ್ ಕ್ರಮವಾಗಿ 10-20-10 ಬೇಕಾಗುತ್ತೆ. ಭೂಮಿಯ ಆಯ್ಕೆಯನ್ನು ಅವರಿಯನ್ನು ಎಲ್ಲ ರೀತಿಯ ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ಆದರೆ ನೀರು ಸರಾಗವಾಗಿ ಬಸಿದು ಹೋಗುವಂತಹ ಸಾಮರ್ಥ್ಯ ಹೊಂದಿರುವ ಭೂಮಿ ಉತ್ತಮವಾಗಿದೆ. ಅವರೇ ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿಕೊಳ್ಬೇಕು. ಸಿಫಾರಸು ಮಾಡಿರುವ ಗೊಬ್ಬರಕ್ಕೆ ಬಿತ್ತನೆಗೆ 2-3 ವಾರಗಳ ಮೊದಲು ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಾಲಿನಲ್ಲಿ ಕೊಟ್ಟು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮೊದಲು ಎಕರೆಗೆ ಬೇಕಾಗುವ 10-12 ಕಿಲೋಗ್ರಾಂ ಬೀಜಕ್ಕೆ ಸಿಫಾರಸು ಮಾಡಿರುವ ಜೀವಾಣು ಗೊಬ್ಬರಗಳಿಂದ ಲೇಪನ ಮಾಡಿ 1/2 ಗಂಟೆಯ ನಂತರ ಬಿತ್ತನೆ ಮಾಡಬೇಕು. ಭೂಮಿಯ ಫಲವತ್ತತೆಯನ್ನು ಆಧರಿಸಿ

0: ಒಂದೂವರೆಯಿಂದ 2 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರ ಇರುವಂತೆ ಬಿತ್ತನೆ ಮಾಡಬೇಕು. ಬೀಜವನ್ನು 1-2 ಅಂಗುಲಕ್ಕಿಂತ ಹೆಚ್ಚಿನ ಆಳಕ್ಕೆ ಬೀಳದಂತೆ ಬಿತ್ತನೆ ಮಾಡಬೇಕು. ಮಣ್ಣು ಅಥವಾ ಹವಾಗುಣವನ್ನು ಅನುಸರಿಸಿ 2-3 ಸಾರಿ ಅಂತರ್ ಬೇಸಾಯ ಮಾಡಬೇಕು. ಕಳೆ ತೆಗೆಯುವುದರ ಕಡೆ ಗಮನ ಹರಿಸಬೇಕು. ಹವಾಗುಣ ಮತ್ತು ಭೂಮಿಯಲ್ಲಿನ ತೇವಾಂಶಕ್ಕೆ ಅನುಗುಣವಾಗಿ ನೀರನ್ನು ಕೊಡಬೇಕಾಗುತ್ತೆ. ಮುಖ್ಯವಾದ ಕಡಿಮೆ ಖರ್ಚಿನ ಬೇಸಾಯ ಕ್ರಮ ಏನೆಂದರೆ, ಶಿಫಾರಸು ಮಾಡಿದ ತಳಿಗಳನ್ನೇ ಬಳಸಬೇಕು. ಶಿಫಾರಸು ಮಾಡಿದ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಅವರೆಯ ಸಂರಕ್ಷಣೆ, ಪ್ರಮುಖ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಏನೆಂದರೆ, ಕೀಟಗಳು ಸಸ್ಯಹೇನು, ಹಾನಿಯ ಲಕ್ಷಣ ಏನೆಂದರೆ, 100+ ಸಸ್ಯಹೇನುಗಳು ಚಿಗುರು ಎಲೆ, ಹೂವು, ಮೊಗ್ಗು, ಎಲೆಕಾಯಿಗಳಿಂದ ರಸ ಹೀರುತ್ತವೆ. ಎಲೆಗಳ ಮೇಲೆ ಅಂಟು ದ್ರಾವಣ, ಚೀಕು ಕಾಳುಗಳು ಬರ್ತವೆ. ಗಿಡಗಳಲ್ಲಿ ಕಪ್ಪು ಬೂಸ್ಟ್ ಬೆಳೀತದೆ. ಪರಿಣಾಮಕಾರಿ ಕೀಟನಾಶಕ ಏನೆಂದರೆ, ಡೈಮಿಥೊಯೇಟ್ 30 EC, ಪ್ರಮಾಣ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಬಳಸಬೇಕು. ಎಕರೆಗೆ 500 ಮಿಲಿಲೀಟರ್ ಬೇಕಾಗುತ್ತೆ. ಬಳಸಬೇಕಾದ ಹಂತ ಮತ್ತು ವಿಧಾನ ಏನೆಂದರೆ, ಹೇನಿನ ಬಾಧೆ ಕಂಡುಬಂದಾಗ ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣವನ್ನು ಬಳಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡಾಲಿಡ್ಸ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಶ್ರೀ ಕ್ರಿಸ್ಟೋಡಾಲಿಡ್ಸ್ ಇತ್ಯಶಃ ಹ್ಯಃ ನವದೆಹಲಿಂ ಪ್ರಾಪ್ತವಾನ್. ವಿಮಾನಸ್ಥಾನಕ್ಕೆ ಕೇಂದ್ರೀಯ ಮಾರ್ಗ ಪರಿವಹನ ರಾಜಮಾರ್ಗ ರಾಜ್ಯಮಂತ್ರಿ ಅಜಯ್ ಟಮ್ಟಾ ಇತ್ಯನೇನ ತಸ್ಯ ಸ್ವಾಗತಂ ಕೃತಂ. ಸಹ ಮುಂಬೈನಗರಂ ಅಪಿ ಗತವಾನ್. ಪ್ರಧಾನಮಂತ್ರಿ ಮೋದಿ, ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಚ ಪರಸ್ಪರ ಹಿತಸ್ಯ ವಿಭಿನ್ನೇಷು ಕ್ಷೇತ್ರೇಷು ದ್ವಿಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ. ವಾರ್ತಾಯಾಃ ಅನಂತರಂ ಅನೇಕೇಷು ಸಂಧಿಪತ್ರೇಷು ಹಸ್ತಾಕ್ಷರಾಣಿ ವಿನಿಮಯಂಚ ಭವಿಷ್ಯತಿ. ಶ್ರೀ ಮೋದಿ ಅತಿಥಿ ವಿಶೇಷಸ್ಯ ಸಮ್ಮಾನಾರ್ಥಂ ಭೋಜಸ್ಯ ಆಯೋಜನಂ ಕರಿಷ್ಯತಿ. ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಅದ್ಯ ಸಾಯಂಕಾಲೇ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನೆಯಾ ಸಹಾಪಿ ಮಿಲಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯ ಅವದತ್ ಯತ್ ವಿಶ್ವಂ ಭಾರತದೇಶಂ ವಿಶ್ವಸನೀಯ ಸಹಭಾಗಿ ರೂಪೇಣ ಪಶ್ಯತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ವಿಷಯೆ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಇಯಂ ಯಾತ್ರಾ ಸಮಾಜಸ್ಯ ಪ್ರತ್ಯೇಕ ವರ್ಗಾಯ ಲಾಭಸ್ಯ ಪ್ರತ್ಯಾಭೂತಿಂ ಕರೋತೀತಿ. ಸಹ ಅವದತ್ ಯತ್ ಪ್ರಧಾನಮಂತ್ರಿಮಂಡಲಸ್ಯ ಭ್ರಮಣೇನ ಪ್ರತೀಯತೆ ಯತ್ ಭಾರತಂ ವೈಶ್ವಿಕಸ್ತರೆ ದೃಢತಯಾ ಸ್ಥಿತಂ ಅಸ್ತಿತಿ. ಸಹ ಏಕಸ್ಯ ಪ್ರಶ್ನಸ್ಯೋತ್ತರೆ ಅವದತ್ ಯತ್ ರಾಹುಲ ಗಾಂಧಿನಃ ನಕಾರಾತ್ಮಕ ರಾಜನೀತೇಃ ಕಾರಣಾತ್ ಜನಾಃ ನಿರ್ವಾಚನೆ ಕಾಂಗ್ರೆಸೇತಿ ದಲಂ ನಿರಾಕೃತವಂತಃ. ಪಶ್ಚಾತ್ ಅನ್ಯಸ್ಮಿನ್ ಕಾರ್ಯಕ್ರಮೆ ಶ್ರೀ ಗೋಯಲಃ ಅವದತ್ ಯತ್ ಭಾರತಂ ಅಮೆರಿಕಾಂಚ ಸ್ವಾಭಾವಿಕ ಸಹಭಾಗಿ ರೂಪೇಣ ಕಾರ್ಯಂ ಕುರುವಂತೌ ಸ್ತಃ. ಪ್ರೌದ್ಯೋಗಿಕೀ ನವಾನ್ವೇಷಣಂ ರಕ್ಷಾ ಡಿಜಿಟಲ್ ದತ್ತಾಂಶ ಕೇಂದ್ರಾಣಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಥ ಚಿಕಿತ್ಸೋಪಕರಣಾದಿಷು ಕ್ಷೇತ್ರೇಷು ಪರಸ್ಪರಂ ಪೂರಕರೂಪೇಣ ಕಾರ್ಯಂ ಕುರುತಶ್ಚೇತಿ. ಅಷ್ಟಮಃ ಭಾರತ ಫ್ರಾನ್ಸ್ ಸಮುದ್ರೀಯ ಸಹಕಾರ ಸಂವಾದಃ ಬುಧವಾಸರೆ ಪ್ಯಾರಿಸ್ ನಗರೆ ಆಯೋಜಿತಃ. ಚರ್ಚಾಯಾಂ ಅವೈಧ ಸಮುದ್ರೀಯ ಗತಿವಿಧೀನಾಂ ಪ್ರತಿರೋಧಾಯ ಪರಿಚಾಲನ ಸಹಕಾರಂ ಸುದೃಢಂ ಕರ್ತುಂ ಉಭಯೋಃ ದೇಶಯೋಃ ಸಹಭಾಗಿತ್ವ ಪ್ರತಿಬದ್ಧತಾಂ ಪ್ರತಿ ಅವಧಾನಂ ದತ್ತಂ. ಸಶಸ್ತ್ರ ಲುಂಠನಂ ಸಾಗರೀಯ ಆತಂಕವಾದಃ ಮಾದಕದ್ರವ್ಯಾಣಾಂ ಕ್ರಯ ವಿಕ್ರಯಣಂ ಅವೈಧಂ ಅನಿರ್ದಿಷ್ಟಂ ಅಥ ಅನಿಯಂತ್ರಿತ ಮತ್ಸ್ಯಪಾಲನಂ ಅಪಿ ಚ ಅನ್ಯಾನಿ ಸಾಗರೀಯ ಸಂಕಟಾನಿ ಚಾಪಿ ಚರ್ಚಿತಾಃ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯನ ಆರ್ಜಿ ಕರ್ ಚಿಕಿತ್ಸಾ ಮಹಾವಿದ್ಯಾಲಯ ಬಲಾತ್ಕಾರ ಹತ್ಯಾ ಪ್ರಕರಣಸ್ಯ ಅನ್ವೇಷಣಾರ್ಥಂ ವಿಶೇಷ ಅನ್ವೇಷಣ ದಲಸ್ಯ ಸ್ಥಾಪನಾ ಕೃತಾಸ್ತಿ. ತ್ರಿಸದಸ್ಯೀಯಸ್ಯ SIT ಇತ್ಯಸ್ಯ ನೇತೃತ್ವಂ ಕೇಂದ್ರೀಯಾನ್ವೇಷಣ ವಿಭಾಗಸ್ಯ ಪೂರ್ವಕ್ಷೇತ್ರಸ್ಯ ಸಂಯುಕ್ತ ನಿದೇಶಕಃ ಭವಿಷ್ಯತಿ. ನ್ಯಾಯಾಲಯಃ ಜೂನ್ ಮಾಸಸ್ಯ 25 ದಿನಾಂಕಾತ್ ಪೂರ್ವಂ ಸ್ವಪ್ರತಿವೇದನಂ ದಾತುಂ ದಲಂ ಆದಿಷ್ಟವಾನ್. NEET ಪರೀಕ್ಷಾಪತ್ರ ಸ್ರಾವ ಪ್ರಕರಣಸ್ಯ ಪ್ರಮುಖ ವಿಕಾಸೆ ಲಾತೂರನಗರಸ್ಯ ಬಾಲರೋಗ ಚಿಕಿತ್ಸಕಃ ಡಾಕ್ಟರ್ ಮನೋಜ ಶಿರುರೆ ಇತ್ಯಶಃ ಕೇಂದ್ರೀಯಾನ್ವೇಷಣ ವಿಭಾಗೇನ ಗೃಹೀತಃ ಇತಿ ಕಥ್ಯತೆ. ಸೂತ್ರಾನುಗುಣಂ ಡಾಕ್ಟರ್

0: ಶಿರುರೆ ಇತ್ಯೇಷಃ ಸ್ವಪುತ್ರ್ಯೈ ಎನ್ಇಇಟಿ ಪರೀಕ್ಷಾಯಾಃ ಪ್ರಶ್ನಪತ್ರಂ ಅಕೃಣೋದಿತಿ ಅನ್ವೇಷಣ ಸಂಸ್ಥಾಃ ಶಂಕಯಂತಿ. ಏಕೋನವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಪುಲ್ವಾಮಾ ಆತಂಕವಾದ ಆಕ್ರಮಣಸ್ಯ ಸೂತ್ರಧಾರತ್ವೇನ ವಿಶ್ವಸಿತಃ ಹಮ್ಜಾ ಬುರ್ಹಾನ್ ನಾಮಕಃ ಆತತಾಯಿ ಪಾಕಿಸ್ತಾನ ಅಧಿಕೃತ ಕಾಶ್ಮೀರೇ ಅಜ್ಞಾತ ಭುಷುಂಡಿಧಾರಿಭಿಃ ನರಕಂ ಪ್ರತಿ ಪ್ರಯಾತಿತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಶ್ವಃ ಉತ್ತರ ಪ್ರದೇಶೇ ಮಧ್ಯಪ್ರದೇಶೇ ವಿದರ್ಭ ಪ್ರದೇಶೇ ಚ ಉಷ್ಣತರಂಗ ತೀವ್ರತರ ಉಷ್ಣತರಂಗಸ್ಯ ಸ್ಥಿತಿಃ ಭವಿಷ್ಯತಿ ಇತಿ ಮತ್ವಾ ರಕ್ತಸೂಚನಾ ಘೋಷಿತಾ. ದಿಲ್ಲಿ ಹರಿಯಾಣ ಚಂಡೀಗಢ ತಟೀಯ ಆಂಧ್ರಪ್ರದೇಶೇ ಅಪಿ ಏತಾದೃಶೀ ಸ್ಥಿತಿಃ ಭವಿತುಮರ್ಹತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಚಕ್ರೆ ಗುಜರಾತ್ ಟೈಟನ್ಸ್ ಇತಿ ದಳೇನ ಗತರಾತ್ರೌ ಅಹಮದಾಬಾದ್ ನಗರಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಚೆನ್ನೈ ಸೂಪರ್ ಕಿಂಗ್ಸ್ ದಳಂ ಏಕೋನವತಿಃ ಧಾವನಾಂಕೈಃ ಪರಾಜಿತಂ. ಗುಜರಾತ್ ಟೈಟನ್ಸ್ ಇತ್ಯನೇನ ಸ್ಥಾಪಿತಸ್ಯ ತ್ರಿಂಶದಧಿಕ ದ್ವಿಶತ ಧಾವನಾಂಕಾನಾಂ ಲಕ್ಷ್ಯಸ್ಯ ಅನುಸರಣಂ ಕುರ್ವತ್ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಳಂ ಪ್ರಾಯಃ ಮಧ್ಯ ಚತುರ್ದಶ ಕಂದುಕ ಕ್ಷೇಪಣ ಚಕ್ರೇಷು ಚತ್ವಾರಿಂಶದಧಿಕೈಕಶತಂ ಧಾವನಾಂಕಾನ್ಯೇವ ವಿರಚಯತ್ ಇತಿ ವಾರ್ತಾಃ.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7 ಗಂಟೆ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು
5: ಕನಸಲು ನೀನೆ, ಮನಸಲು ನೀನೆ, ನನ್ನಾಳೆ
4: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ಸಮಯ ಸರಿಯಾಗಿ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನು ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ

0: ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
4: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ ಮೇ 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೂ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು.

0: ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಹಾಡಿದ್ದಾರೆ ಕೆಎಸ್ ಸುರೇಖ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಏನೋ ಗಾನ ಚಿಂಬುತ್ತಿದೆ.

ಕುವೆಂಪು ಅವರ ರಚನೆಯನ್ನ ಇದುವರೆಗೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ನೀ ಬರಲು ನನ್ನ ಜೊತೆಗಿರಲು ಕಣ್ಣಿಗೆಲ್ಲವೂ ಅಂದ.

0: ಇದುವರೆಗೆ ಕೆಎಸ್ ಸುರೇಖ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30:35.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಈ ಬೆಳಿಗ್ಗೆ 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಈ ಬೆಳಿಗ್ಗೆ 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಬೆಳಿಗ್ಗೆ 11:00 ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 23ನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಸ್ರುಂ ಜಿ ಸ್ಮಾರಕ ಉಪನ್ಯಾಸ 2026 ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ತನುಶ್ರೀ ಉದಯ ರವಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ, ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ, ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋಡೌಲಿಡಿಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೋಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿತ್ತು. 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40 ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಗುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ

0: ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 August 9 ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣ

0: ಕಟ್ಟಡವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಮಾನಸ ಸರೋವರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜೈರಾಮ್ ಹಾಡಿರುವ ಗೀತೆ. ವಿಜಯನಾರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸೂರ್ಯವಂಶ ಚಿತ್ರಕ್ಕಾಗಿ ನಂದಿತಾ ಮತ್ತು ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ, ಸಾಹಿತ್ಯ ಎಸ್ ನಾರಾಯಣ್ ಅವರದು.

ಆ ದಿನಗಳು ಚಿತ್ರಕ್ಕಾಗಿ ಇಳೆಯರಾಜ ರಾಗ ಸಂಯೋಜನೆ ಮಾಡಿ ನಂದಿತಾ ಅವರೊಂದಿಗೆ ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳನ್ನು 9:30 ಗಾನಗಂಗೆಯಲ್ಲಿ ಕೇಳಬಹುದು. ಆಕಾಶವಾಣಿ ಬೆಂಗಳೂರು, ಸಮಯ 8:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: energy as India is willing to buy. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಜೋಶಿ ಸಮಿತಿ ದೂರದರ್ಶನದ ಸುದ್ದಿ ಪ್ರಸಾರದ ಕುರಿತು ತನ್ನ ವರದಿಯಲ್ಲಿ ಹೇಳಿದ್ದನ್ನು ಆಕಾಶವಾಣಿಗೂ ವಿಸ್ತರಿಸಬೇಕು ಎಂದು ಹೇಳಲಿಲ್ಲ. ಸ್ವಾಯತ್ತತೆಗೆ ಸಂಬಂಧಿಸಿದಂತೆ ಬಂದ ಎಲ್ಲ ವರದಿಗಳನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನಡೆದ ಬೆಳವಣಿಗೆಗಳನ್ನು ಗಮನಿಸಿದಾಗ ಕಂಡುಬರುವ ಅಂಶವೆಂದರೆ ಪಕ್ಷಗಳು ತಮ್ಮ ಅಧಿಕಾರಾವಧಿಯ ನಂತರ ಆ ಮಾಧ್ಯಮಗಳಿಗೆ ಸ್ವಾಯತ್ತತೆಯ ಬಗ್ಗೆ ಹೆಚ್ಚು ಪ್ರತಿಪಾದಿಸಿದವು. ಉಳಿದಂತೆ ಎಲ್ಲ ಪಕ್ಷಗಳಿಗೂ ಈ ಮಾಧ್ಯಮಗಳ ಹಿಡಿತದ ಬಗ್ಗೆ, ಅವುಗಳ ಮೂಲಕ ಜನರನ್ನು ತಲುಪುವ ಬಗ್ಗೆ ಉತ್ಸಾಹ ಇದ್ದದ್ದು ಸ್ಪಷ್ಟವಾಗಿತ್ತು. ಇಂದು ಮಾಧ್ಯಮ ತಾಂತ್ರಿಕವಾಗಿ ಅತಿ ಹೆಚ್ಚಿನ ಸಾಧನೆ ಮಾಡಿದೆ. ಅದರಂತೆ ಆಕಾಶವಾಣಿ ಹಾಗೂ ದೂರದರ್ಶನಗಳು ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಆದರೆ ಕಾರ್ಯಕ್ರಮಗಳಲ್ಲಿ ನಾವೀನ್ಯತೆಯ ಕೊರತೆ, ಬಹಳ ವರ್ಷಗಳ ಹಿಂದಿನಿಂದ ಜಾರಿಗೊಳಿಸಿಕೊಂಡು ಬಂದಿರುವ ಕಾರ್ಯಕ್ರಮ ವೇಳಾಪಟ್ಟಿ, ಕಾರ್ಯಕ್ರಮ ವಿನ್ಯಾಸದಲ್ಲಿ ಕಾಲಕ್ಕೆ ತಕ್ಕಂತೆ ಅಗತ್ಯ ಬದಲಾವಣೆಗಳನ್ನು ಮಾಡದೆ ಉಳಿದ ಮಾಧ್ಯಮಗಳಿಗೆ ಸ್ಪರ್ಧೆಯನ್ನು ನೀಡುವಲ್ಲಿ ವಿಫಲವಾಗಿರುವುದು, ಹೊಸ ನೇಮಕಾತಿಗಳು ಆಗದಿರುವುದು, ಸಿಬ್ಬಂದಿಗಳಿಗೆ ಹೆಚ್ಚಿನ ಆರ್ಥಿಕ ಬೆಂಬಲ ಬಹಳ ವರ್ಷಗಳ ನಂತರ ಸಿಕ್ಕಿರುವುದು, ಆಕಾಶವಾಣಿಯ ಏಕಸ್ವಾಮ್ಯವನ್ನು ನಾಯಿಕೊಡೆಗಳಂತೆ ಹುಟ್ಟಿಕೊಂಡ ಖಾಸಗಿ ಎಫ್ಎಂಗಳು ನುಂಗಿ ಹಾಕಿರುವುದು, ತರಬೇತುಗೊಂಡ ಅಥವಾ ಸೂಕ್ತ ಅರ್ಹತೆಯನ್ನು ಹೊಂದಿರುವ ಸಿಬ್ಬಂದಿಗಳ ಕೊರತೆ, ಬಡ್ತಿ ಮುಂತಾದ ಸವಲತ್ತುಗಳು ಕಾಲಕಾಲಕ್ಕೆ ಸಿಗದಿರುವುದರಿಂದ ಸಿಬ್ಬಂದಿಗಳಲ್ಲಿ ಹೆಚ್ಚುತ್ತಿರುವ ಅಸಹನೆ, ಆಲಸ್ಯ, ನ್ಯಾಯಾಲಯದ ಮುಂದಿರುವ ಅನೇಕ ಪ್ರಕರಣಗಳು, ಅವುಗಳ ಜಂಜಾಟದಲ್ಲಿರುವ ಅಧಿಕಾರಿ ವರ್ಗ, ಬೇರೆ ಬೇರೆ ವಿಭಾಗಗಳ ನಡುವೆ ಹೊಂದಾಣಿಕೆಯ ಕೊರತೆ, ಹೀಗೆ ಮಾಧ್ಯಮದ ಕಾರ್ಯದಕ್ಷತೆ ಕಡಿಮೆಯಾಗುತ್ತಿರಲು ಹತ್ತು ಹಲವು ಕಾರಣಗಳನ್ನು ನೀಡುತ್ತಾ ಹೋಗಬಹುದು. 9 ದಶಕಗಳತ್ತ ಹೆಜ್ಜೆ ಇಡುತ್ತಿರುವ ಆಕಾಶವಾಣಿಯ ಮುಂದಿನ ನಡೆ ಈಗಲೂ ಅಸ್ಪಷ್ಟವಾಗಿದೆ. ಸಿಬ್ಬಂದಿಗಳ ಕೊರತೆ, ಅದಕ್ಕೆ ಪೂರಕವಾಗಿ ನೇಮಕಾತಿ ನಡೆಯದಿರುವುದು, ಇರುವ ಸಿಬ್ಬಂದಿಗಳಿಗೆ ಸರಿಯಾಗಿ ಬಡ್ತಿ ಸಿಗದಿರುವುದು, ಹಿರಿಯ ಅಧಿಕಾರಿಗಳು ಪೂರ್ಣಾವಧಿಯವರಾಗದೆ ನಿವೃತ್ತರಾಗುವುದು, ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿರುವ ಅನೇಕ ಪ್ರಕರಣಗಳು, ಹೀಗೆ ಆಕಾಶವಾಣಿಯಲ್ಲಿ ಅನೇಕ ಸಮಸ್ಯೆಗಳಿರುವುದು ಇಂಥ ದೊಡ್ಡ ಮಾಧ್ಯಮದ ಬೆಳವಣಿಗೆಗೆ ಒಂದು ಅಡಚಣೆಯೇ ಸರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ, ಯುದ್ಧಗಳ ಕಾಲದಲ್ಲಿ ದೇಶದ ಆರ್ಥಿಕ ಸಾಮಾಜಿಕ ಪ್ರಗತಿಯಲ್ಲಿ, ಕೃಷಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡು ದೇಶದ ಉದ್ದಗಲಕ್ಕೂ ದೇಶದ ಮೂಲೆ ಮೂಲೆಗಳನ್ನು ತಲುಪಿ ಅಭೂತಪೂರ್ವ ಸೇವೆ ಸಲ್ಲಿಸಿದ ಆಕಾಶವಾಣಿ ಈ ಸ್ಥಿತಿಗೆ ಹಂತ ಹಂತವಾಗಿ ಬರುತ್ತಿದ್ದುದು ಗೊತ್ತಿದ್ದು, ಅದರತ್ತ ಅಗತ್ಯ ವೇಳೆಯಲ್ಲಿ ಲಕ್ಷ್ಯ ಕೊಡದೆ ಅದರ ಏಳ್ಗೆಗೆ ನೆರವಾಗುವ ಆಳುವ ಪಕ್ಷಗಳು ಸ್ವಾಯತ್ತತೆಯನ್ನು ನೀಡಲು ಮನಸ್ಸಿಲ್ಲದೆ, ಈ ಮಾಧ್ಯಮದ ಪುನರುಜ್ಜೀವನಕ್ಕೂ ಮನಸ್ಸು ಮಾಡದೆ, ವಿಶ್ವದಲ್ಲೇ ದೊಡ್ಡದಾದ ಮಾಧ್ಯಮ ಜಾಲವೊಂದು ನಿಧಾನವಾಗಿ ಜನರ ಮನಸ್ಸಿನಿಂದ ದೂರವಾಗುತ್ತಿರುವುದರತ್ತ ಕುರುಡುಗಣ್ಣಾಗಲು ಹೇಗೆ ತಾನೇ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ದೊರಕುವುದು? ಆದರೆ ಆಶಾಕಿರಣವೆಂದರೆ ಈಗ ನಡೆದಿರುವ ಡಿಜಿಟಲೀಕರಣದಿಂದ ಇದುವರೆಗಿನ ತಾಂತ್ರಿಕ ದೋಷಗಳು ನಿವಾರಣೆಯಾಗಿವೆ, ಸ್ಪಷ್ಟತೆ ಹೆಚ್ಚಿದೆ. ಡಿಟಿಎಚ್ ತಂತ್ರಜ್ಞಾನದಿಂದ ಪ್ರಸಾರಕರು, ಕೇಬಲ್ ನಿರ್ವಾಹಕರ ಅವಕಾಶಗಳು ಹೆಚ್ಚುತ್ತಿವೆ. ದೃಶ್ಯ ಮಾಧ್ಯಮ ಈ ತಂತ್ರಜ್ಞಾನದ ಲಾಭವನ್ನು ಹೇರಳವಾಗಿ ಪಡೆಯಬಹುದಾದ್ದರಿಂದ ರೇಡಿಯೋ ಅದಕ್ಕೆ ಸಿದ್ಧವಾಗಿದೆ. ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರನ್ನು ತಲುಪುವ ಪ್ರಯತ್ನ ಮಾಡಿರುವುದು ನಿಜಕ್ಕೂ ಗಮನಾರ್ಹ. ಹಾಗೂ ಈ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಮಂತ್ರಿಗಳೇ ಭಾಗವಹಿಸುತ್ತಿರುವುದು ಆಕಾಶವಾಣಿಯ ಪುನರುಜ್ಜೀವನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದೆ. ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಅವರ 2015 ಭಾರತ ಭೇಟಿಯ ಸಂದರ್ಭದಲ್ಲಿ ಈ ಇಬ್ಬರು ವಿಶೇಷ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆಕಾಶವಾಣಿಯ ಸುವರ್ಣ ದಿನಗಳ ನಾಂದಿಗೆ ಮುನ್ಸೂಚನೆಯಾಗಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ

0: ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
2: ಸವಿ ಸವಿ ನೆನಪು
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೇಪ ಶೆಟ್ಟಪ್ಪ ಹಡಪದವರೊಂದಿಗೆ ಸಂದರ್ಶನ.
4: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ.
5: ನನ್ನ ಹೆಸರು ಧರೇಪ ಶೆಟ್ಟಪ್ಪ ಹಡಪದ್.
4: ತಾವು ಇಂಜಿನಿಯರ್ ಆಗಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ.
5: ಎಸ್.
4: ಯಾವ ವರ್ಷದಲ್ಲಿ ನೀವು ಸೇವೆಗೆ ಜಾಯಿನ್ ಆದ್ರಿ ಸರ್?
5: 1985 ಆಲ್ ಇಂಡಿಯಾ ರೇಡಿಯೋ ಸಂಗ್ಲಿಯಲ್ಲಿ ನಾನು ಜಾಯ್ನ್ ಆಗಿದ್ದೆ. ಫಸ್ಟ್ ಅಪಾಯಿಂಟ್ಮೆಂಟ್
4: ಆ ಕ್ಷಣ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ನಿಮಗೆ?
5: ಏಕದಮ್ ಚೆನ್ನಾಗಿ ಅನ್ನಿಸ್ತೆ. ಇಂಥ ದೊಡ್ಡ ಮೀಡಿಯಾದಲ್ಲಿ ದೇವರ ಕೃಪೆಯಿಂದ, ತಾಯಿ ತಂದೆಯವರ ಕೃಪೆಯಿಂದ ಹಾಗೂ ಹಿರಿಯರ ಗುರುವರ ಪುಣ್ಯದಿಂದ ಇಂಥ ಒಂದು ಮೀಡಿಯಾದಲ್ಲಿ ನಂದು ಶಿಕ್ಷಣ ಆಗ್ಬೇಕು. ನನ್ನ ಜೀವನವೂ ಸಹ ನನ್ನ ಚೆನ್ನಾಗಿ ಅನ್ನಿಸ್ತು. ಅದೇ ಪ್ರತಿಯೊಂದು ವಿಐಪಿ ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ, ಸ್ಟುಡಿಯೋ ರೆಕಾರ್ಡಿಂಗ್, ಆ ಹೇಳಿಯಲ್ಲಿ NEC ಟ್ರಾನ್ಸ್ಮಿಟರ್ ಇತ್ತು ಸಂಗ್ಲಿ ಆಕಾಶವಾಣಿ. ಪ್ಯಾರಲಲ್ ಟು ಗುಲ್ಬರ್ಗಾ ಸೇಮ್ ಪ್ರಾಜೆಕ್ಟ್. ಕಲಬುರಗಿ ಆಕಾಶವಾಣಿ ಹಾಗೂ ಸಂಗ್ಲಿ ಆಕಾಶವಾಣಿ ಸೇಮ್, ಬಟ್ ಕಲಬುರಗಿ ಆಕಾಶವಾಣಿ ಕನ್ನಡ ಬ್ರಾಡ್ಕಾಸ್ಟಿಂಗ್ ಲ್ಯಾಂಗ್ವೇಜ್, ಸಂಗ್ಲಿ ಇಸ್ ಮರಾಠಿ ಲ್ಯಾಂಗ್ವೇಜ್. ನಾವು ಕಲಿತಿದ್ದು ಕನ್ನಡ ಮೀಡಿಯಂ ಅಪ್ ಟು SSC ನಾಗಣಸೂರ್ ಅಂತ ಊರದಲ್ಲಿ, ಅಕ್ಕಲಕೋಟೆ ತಾಲೂಕದಲ್ಲಿ, ಬೌಂಡ್ರಿ ಆಫ್ ಕಲಬುರಗಿ, ಅಫ್ಜಲ್ಪುರ್ ಬೌಂಡ್ರಿ, ಅಕ್ಕಲಕೋಟ ಬೌಂಡ್ರಿ ಇಸ್ ನಿಯರೆಸ್ಟ್. ಆಮೇಲೆ ನಮ್ಮದು ಅಪ್ ಟು SSC ಕನ್ನಡ ನಾಗಣಸೂರದಲ್ಲಿ ಜಿಲ್ಲಾ ಪರಿಷತ್ ಕನ್ನಡ ಶಾಲಾ ನಾಗಣಸೂರ್, ಆಮೇಲೆ SG ಪ್ರಚಂಡ ಹೈಸ್ಕೂಲ್ ನಾಗಣಸೂರ್. ಆಫ್ಟರ್ SSC ನಮ್ಮ ಕಡೆ SSC ಆಯ್ತಾರೆ ಸರ್. ಬಟ್ ಮೇಲೆ ಹೋದ ಬಳಿ ಸೋಲಾಪುರದಲ್ಲಿ ನಮ್ದೆಲ್ಲ ಎಲೆಕ್ಟ್ರಾನಿಕ್ಸ್ ಎಜುಕೇಶನ್ ಆಯಿತು. ಸಂಗ್ಲಿ ಆಕಾಶವಾಣಿಯಲ್ಲಿ 25/9/1985 ನಾನು ಜಾಯ್ನ್ ಆಗಿದ್ದು ಡ್ಯೂಟಿ.
4: ಸರ್, ಈಗ ನಿಮ್ಮ ಎಲೆಕ್ಟ್ರಾನಿಕ್ಸ್ ಏನು ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಏನು ಡಿಪ್ಲೊಮಾನ ಅಥವಾ BE ನ ತಮ್ಮ?
5: ನಾನು 2 ಇಯರ್ ಡಿಪ್ಲೊಮಾ ITI ಬೇಸ್ ಮೇಗಿಂದು ನಾವು IG ಟೆಕ್ನಿಷಿಯನ್ ಅಂತ ಜಾಯ್ನ್ ಆಗಿದ್ದೆ. ಆಮೇಲೆ 3 ವರ್ಷ ನಂತರ ಮುಂಬೈ ಆಕಾಶವಾಣಿಯಲ್ಲಿ ನಂದು ವೆಸ್ಟ್ ಜೋನ್ ಚೀಫ್ ಇಂಜಿನಿಯರ್ ಅಂಡರ್ ನಮ್ಮದು ಪ್ರಾಜೆಕ್ಟ್ ಅಂಡರ್ ನಮ್ದು ಪ್ರಮೋಷನ್ ಆಯಿತು. ನಾವು ಪೈಲಾ ಪ್ರಾಜೆಕ್ಟ್ ಆಕಾಶವಾಣಿ ಹೊಸ ಆಕಾಶವಾಣಿ ತಯಾರು ಮಾಡೋದ್ರಾಗ ನಮ್ದು ಸೆಲೆಕ್ಷನ್ ಆಯ್ತು ರೀ. ಪ್ರಮೋಷನ್ ಫಸ್ಟ್ ಬೀಡ್ ಆಕಾಶವಾಣಿ ಮಹಾರಾಷ್ಟ್ರ, ಸೆಕೆಂಡ್ ಅವಹಾ ಗುಜರಾತ್, ಥರ್ಡ್ ಉಸ್ಮಾನಾಬಾದ್. ಉಸ್ಮಾನಾಬಾದ್ ಆದ ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತ ಸೋಲಾಪುರ ಆಕಾಶವಾಣಿಯಲ್ಲಿ 11 ವರ್ಷ ಕೆಲಸ ಮಾಡಿದ್ದೆ. 2-3 ಪ್ರಾಜೆಕ್ಟ್ ಅದಾಗ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೇವೆ ಫ್ರಮ್ ANDB ಮಿನಿಸ್ಟರ್ ಸರ್ಟಿಫಿಕೇಟ್ಸ್ ಆಲ್ಸೋ ರಿಸೀವ್ಡ್.
4: ತುಂಬಾ ಸಂತೋಷ ಸರ್. ಈಗ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಏನು ಆಕಾಶವಾಣಿಗೆ ಸೇರ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಒಂದು ಪ್ರಕ್ರಿಯೆ ಏನಿತ್ತು, ಅವರ ಒಂದು ಸಂತೋಷದ ಕ್ಷಣಗಳು ನೆನಪಿದೆಯೇ?
5: ಎಸ್. ದೇವರ ಕೃಪೆಯಿಂದ, ತಾಯಿ ತಂದೆಯರ ಆಶೀರ್ವಾದ ಹಾಗೂ ಗುರು ಹಿರಿಯರ ಪುಣ್ಯದಿಂದ ಇದೊಂದು ನನಗೆ ಚಾನ್ಸ್ ದೊರಕಿತು. ಆಮೇಲೆ 85 ಹಿಡಿದು VIP ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ ಆ್ಯಂಡ್ ಆಲ್ ಎಜುಕೇಷನ್ ಪ್ರೋಗ್ರಾಮ್, ವುಮೆನ್ಸ್ ಪ್ರೋಗ್ರಾಮ್, ಸಾಹಿತ್ಯ ಸಮ್ಮೇಳನ ಇನ್ ಮರಾಠಿ, ನಾಟ್ಯ ಸಮ್ಮೇಳನ, ಆಲ್ ಟೈಪ್ ಆಫ್
4: ಪ್ರೋಗ್ರಾಮ್ಸ್ಗೆಲ್ಲ ನೀವು
5: ರೆಕಾರ್ಡಿಂಗ್
4: ಮಾಡಿದ್ದೀವಿ. ತುಂಬಾ ಸಂತೋಷ. ಈಗ ನೀವು ಟೆಕ್ನಿಷಿಯನ್ ಆಗಿ, ಆಸ್ ಎ ಟೆಕ್ನಿಷಿಯನ್ ಆಗಿ ನೀವು ಏನು ಸೇವೆಗೆ ಸೇರ್ಕೊಂಡ್ರಲ್ಲ, ಇಷ್ಟು ವರ್ಷಕ್ಕೆ ನಿಮಗೆ ಒಂದು ಪ್ರಮೋಷನ್, ತದನಂತರದ ಒಂದು ಪ್ರಮೋಷನ್ ಸಿಕ್ತು ಸರ್?
5: ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫ್ಟರ್ ಟೆಕ್ನಿಷಿಯನ್ ಸೀನಿಯರ್ ಟೆಕ್ನಿಷಿಯನ್ ಅಂತ ಒಂದು ಪೋಸ್ಟ್ ಆಯ್ತು. ಅದು 3.5 ಇಯರ್ಸ್ ಅದ, 18 ಜಾಯ್ನ್ ಆದೆ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇದ್ದವ್ರೆ 4 ರಾಜ್ಯದಾಗ ಅಪ್ರಾಕ್ಸಿಮೇಟ್ಲಿ 300% ಜಾಯ್ನ್ ದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅಲ್ಲಿ ಮೆರಿಟ್ ಮ್ಯಾಗ 9 ಮಂದಿ ಪಾಸ್ ಆಗಿದ್ರು. ನಾ 7th ರ್ಯಾಂಕ್ದಾಗ ದೇವರ ಕೃಪೆಯಿಂದ ನಾ ಪಾಸ್ ಆಗಿ ಸೋಲಾಪುರ ಆಕಾಶವಾಣಿಯಲ್ಲಿ IG ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತೇಳಿ ಜಾಯ್ನ್ ಆದೆ. ಅಲ್ಲಿ 2-3 ಪ್ರಾಜೆಕ್ಟ್ ಸುದ್ದಿ ಇಂಜಿನಿಯರಿಂಗ್ ಸ್ಟಾಪ್ ಮಾಡಿದೆವು. ನ್ಯಾಷನಲ್ ಅವಾರ್ಡ್ ಸುದ್ದಿ ನಾವೆಲ್ಲರೂ ಕೂಡಿ ತಗೊಂಡಿದ್ದೇವೆ.
4: ಈಗ ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಗಬೇಕಾದ್ರೆ ಯಾವ ಒಂದು ನಿಮ್ಮ ಸೇವೆಯನ್ನು ಗುರುತಿಸಿ ಅವರು ನ್ಯಾಷನಲ್ ಅವಾರ್ಡ್ ತಮ್ಗೆ ಕೊಟ್ಟರು ಸರ್?
5: ಒಂದು ಸ್ಪೆಷಲ್ ಪ್ರೊಫೆಷನ್ ಫೋನ್ ಇನ್ ಕನ್ಸೋಲ್ ಒಂದು ಇಕ್ವಿಪ್ಮೆಂಟ್ ಇಂಜಿನಿಯರ್ ಕೂಡಿ ನಾವು ತಯಾರು ಮಾಡಿದ್ದೆವು. ಆಮೇಲೆ ಕಂಪ್ಯೂಟರೈಸ್ ಸಿಸ್ಟಮ್ ಇನ್ ಆಲ್ ಇಂಡಿಯಾ ರೇಡಿಯೋ

0: ಬೇಸ್ ಮ್ಯಾಗ ನಾವು ಫಸ್ಟ್ ಸೋಲಾಪುರ ಆಕಾಶವಾಣಿಯಲ್ಲಿ
1: ಮಾಡಿದ್ದೆವು.
0: ಹಾರ್ಡ್ ಡಿಸ್ಕ್ ಬೇಸ್ ರೆಕಾರ್ಡಿಂಗ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಸೆಂಟರ್ ಥರ್ಡ್. ಅಪ್ರಾಕ್ಸಿಮೇಟ್ಲಿ ನಾನು ಅನಿಸೋ ಮಟ್ಟಿಗೆ ಆಕಾಶವಾಣಿ ಸೋಲಾಪುರ್. ಆಗ ನಮ್ಮ ಬಾಸ್ ಕೈಲಾಸಿ ಜಗತಾಪ್ ಸರ್ ಇದ್ರು, ಅವರು ಟೆಕ್ನಿಕಲ್ ಇಸ್ ಎಮ್ ಎಸ್ ಸಿ ಫಿಸಿಕ್ಸ್ ಅವ್ರದ್ದು ಇದು ಆಗಿತ್ತು. ಅವರು ಅಡ್ವಾನ್ಸ್ ಟೆಕ್ನಾಲಜಿ ಇಷ್ಟು ಇದು ಮಾಡೋರು, ನಮ್ಮ ಪುಷಪ್ ಕೊಡೋರು. ಕಂಪ್ಯೂಟರೈಸ್ ಸಿಸ್ಟಮ್ ದೊಡ್ಡ ದೊಡ್ಡ ಸ್ಟೇಷನ್ದವ್ರಿಗೆ ಟ್ರೈ ಮಾಡಲು ಕೊಟ್ಟಿರು, ಬಟ್ ಯಾರು ಟ್ರೈ ಮಾಡಲಿಲ್ಲ. ಸೇಫ್ಟಿ ನಾವು ಸಮ್ ಸ್ಟೇಷನ್ದಾಗ ನಾವು ಫಸ್ಟ್ ಇನ್ ಇಂಡಿಯಾ ಅವಾರ್ಡ್ ಬಿ ಸಿಗಾಳ್ಯಾಗ ಪ್ರೊಜೆಕ್ಟ್ ಟೋಟಲ್ ಹ್ಯಾಟ್ರಿಕ್ ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ. ನನಗನ್ಸೋ ಮಟ್ಟಿಗೆ ಸೋಲಾಪುರ ಆಕಾಶವಾಣಿ ಆಗಿರ್ಬಹುದು.
1: ಸಂತೋಷ, ತಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಆಕಾಶವಾಣಿಗೆ ಹೊಸ ಕೇಂದ್ರಗಳ ಒಂದು ಸ್ಥಾಪನೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನೀವು ತುಂಬಾ ಸೇವೆಯನ್ನು ಸಲ್ಲಿಸಿದಿರಿ. ಜೊತೆಗೆ ಒಂದು ಸಾಂಸಾರಿಕ ಜೀವನ ಎಲ್ಲ ಇತ್ತು ಸರ್, ತುಂಬಾ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದಿರಿ, ತುಂಬಾ ಟ್ರಾನ್ಸ್ಫರ್ಸ್ ತಗೊಂಡಿದ್ದೀರಿ. ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹೋದಾಗ ವಾತಾವರಣ ಬದಲಾವಣೆ ಆಗತ್ತೆ, ತಿಂಡಿ ಬದಲಾವಣೆ ಆಗತ್ತೆ, ಊಟ ಬದಲಾವಣೆ ಆಗತ್ತೆ, ನೀರು ಬದಲಾವಣೆ ಆಗತ್ತೆ, ಒಂದೊಂದ್ಸಲ ಹೋಗೋದಿಲ್ಲ. ವರ್ಗಾವಣೆ ಅವಧಿಯಲ್ಲಿ ಯಾವ ತರದ ನೀವು ಸಮಸ್ಯೆಗಳನ್ನು ಎದುರಿಸಿದಿರಿ, ಹೇಗೆ ಅದನ್ನು ನಿಭಾಯಿಸಿದಿರಿ?
0: ಫ್ರಮ್ 85 to 91 ಬ್ಯಾಚುಲರ್ ನಾವು ಇದ್ದೇವ್ರಿ. ಆಫ್ಟರ್ 91 ಮೇದಾಗ ನಿನ್ನೆ ನಮ್ಮದು ಲಗ್ನದ ವಾಡದೇವ್ ಸಾಯ್ತು.
1: ತುಂಬಾ ಸರ್ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹಾಡನ್ನ ನೀವು ಸಮರ್ಪಣೆ ಮಾಡಬೇಕು, ಯಾವ ಹಾಡನ್ನ ಅವ್ರು ಕೇಳಿಸಕ್ ಇಷ್ಟಪಡ್ತೀರಿ ಸರ್?
0: ರಾಘವೇಂದ್ರ ಸ್ವಾಮಿದು ಮತ್ತು ಬಸವಲಿಂಗ ಸ್ವಾಮಿದು ಭಕ್ತಿ ಗೀತೆ ಹಚ್ಚಿದ್ರೆ ನಡೀತದ.
1: ಕೇಳಬಹುದು. ಆಯ್ತಾಯ್ತು, ಈಗ ಈ ಒಂದು ಹಾಡನ್ನ ಕೇಳಿಸೋಣ.
0: ಟೀಕಾ ಟೀಕಾ.

0: ಹಾಡಿನ ನಂತರ ಆಕಾಶ್ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ನೀವು ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಕೇಂದ್ರಗಳ ಸ್ಥಾಪನೆಗೆ ನೀವು ಕೈ ಜೋಡಿಸಿ ಸಹಿಸಿಕೊಂಡಿದ್ದೀರಿ. ಏನೇನು ಪ್ರಾಜೆಕ್ಟ್ಸ್ ನೀವು ನಿಮ್ಮ ಸೇವೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಸರ್?
1: ಒಂದು ರೂಮ್ದಿಂದ ಮತ್ತೊಂದು ರೂಮ್ ಆಡಿಯೋ ಕೇಬಲ್ಸ್ ಪೈಲಾ ನಾವು ರೂಟ್ ಮಾಡ್ತೇವೆ.
0: ಹೌದು,
1: ಅದಕ್ಕೆ ನಂಬರಿಂಗ್ ಮಾಡೋದು ಫ್ರಾಮ್ ಟು ಅಲ್ಲಿ ಕನ್ಸೋಲ್ ಅಂಡರ್ ಟಾಕ್ ಬ್ಲಾಕ್ ಅಂತ ಇರ್ತದ, ಅಲ್ಲಿ ಸ್ವರ ಮಾಡ್ಕೋತ ಕುಂಡ್ರೋದು. ರೆಕಾರ್ಡಿಂಗ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ಮಾಣಿ ಮ್ಯೂಸಿಕ್ ಸ್ಟುಡಿಯೋ, ಹಿಂಗ ಮಲ್ಟಿಪರ್ಪಸ್ ಸ್ಟುಡಿಯೋ, ಮ್ಯೂಸಿಕ್ ಸ್ಟುಡಿಯೋ, ಇದೆಲ್ಲ ಔಟ್ಪುಟ್ ಥ್ರೋ ಕಂಟ್ರೋಲ್.
0: ಸ್ಥಾಪನೆ ಮಾಡಿದ್ದು ಯಾವ ಕೇಂದ್ರಗಳಲ್ಲಿ ನೀವು ಮಾಡಿದಿರಿ ಸರ್ ಸ್ಥಾಪನೆ? ಮೊಟ್ಟ ಮೊದಲ ಬಾರಿಗೆ
1: ಬೀಡ್, ಅದು ಮಹಾರಾಷ್ಟ್ರದಲ್ಲಿ ಬರೋದು.
0: ನಂತರ
1: ಆಮೇಲೆ ಗುಜರಾತದಲ್ಲಿ ಅವಾ ಅಂತ, ಥರ್ಡ್ ಉಸ್ಮಾನಾಬಾದ್. ಓನ್ಲಿ 3 ಪ್ರಾಜೆಕ್ಟ್ ಕಂಪ್ಲೀಟೆಡ್. ಆಮೇಲೆ ನಾ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತೇಳಿ ಸೋಲಾಪುರ ಆಕಾಶವಾಣಿಗೆ ಬಂದೆ. ಅವ ರನ್ನಿಂಗ್ ದ ಸ್ಟೇಷನ್, ಎಲ್ಲ ಸ್ಟುಡಿಯೋ ಕಾರ್ಯಕ್ರಮಗಳು ರೆಕಾರ್ಡ್ ಇರೋದು, ಎಲ್ಲ ಇದು ಮಾಡೋದು. ಅಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡಿ ಅಲ್ಲಿ ಸೋಲಾಪುರ ಆಕಾಶವಾಣಿಯಲ್ಲಿ ನಾವು ಪ್ರಾಜೆಕ್ಟ್ ಅದ ಮಾಡಿದೆವು. ಆಮೇಲೆ 2005 ನಂದು ಸೇಮ್ ಪೋಸ್ಟ್ ಆಫ್ಟರ್ 11 ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ ಸೋಲಾಪುರ್. ಕಂಪ್ಲೀಟೆಡ್ ಮಾಡಿದ ಬಳಿಕ ನಾವು ಇದಕ್ಕೆ ಹೋಗಿದ್ರಿ ಕೊಲ್ಲಾಪುರಕ್ಕೆ ಸೇಮ್ ಪೋಸ್ಟ್. ಅಲ್ಲಿ 20 ನಂದು ಡ್ಯೂಟಿ ಆಗಿ 2025 ಲಾಸ್ಟ್ ಮಂತ್ ಮೇ
0: 1 ಇಯರ್ ಆಯ್ತು.
1: ಕರೆಕ್ಟ್ ಆಗಿ 1 ವರ್ಷ ಕಂಪ್ಲೀಟ್ ಆಯ್ತ್ರಿ
0: ನಿಮ್ಮ ಸೇವೆ. ಸರ್, ನೀವೆಲ್ಲ ಈಗ ಅನಲಾಗ್ ಏನು ಸಿಸ್ಟಮ್ ಇದ್ದಿದ್ದನ್ನ ಡಿಜಿಟಲ್ ಮಾಡಿದ್ರಲ್ಲ, ಮಾರ್ಪಾಟ್ ಆಯ್ತಲ್ಲ ಅನಲಾಗ್ ಸಿಸ್ಟಮ್ ಇಂದ ಡಿಜಿಟಲ್, ತಾಂತ್ರಿಕವಾಗಿ ತುಂಬಾ ಸವಾಲುಗಳು ಇರ್ತವೆ. ಹೇಗೆ ಹೆದರಿಸಿದ್ರು ಸರ್ ಆ ಒಂದು ತಾಂತ್ರಿಕ ಸವಾಲುಗಳನ್ನ?
1: ಮ್ಯಾಗ್ನೆಟಿಕ್ ಟೇಪ್ ದಲ್ಲಿ ರೆಕಾರ್ಡಿಂಗ್ ಆಯ್ತು.
0: ಹೌದು,
1: ಐ ಜೆ ಸ್ಪೂಲ್ ಟೈಪ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ರಬ್ಬರ್ ರಿಬ್ಬನ್. ಮ್ಯಾಗ್ನೆಟಿಕ್ ರಿಬ್ಬನ್ ದಾಗ ರೆಕಾರ್ಡಿಂಗ್ ಆಯ್ತು.
0: ಟೇಪ್
1: ಆಗ ಕನ್ಸೋಲ್ ಟೇಪ್ ರೆಕಾರ್ಡ್ ಸಿಟಿಆರ್ ಅಂತ ಇಕ್ವಿಪ್ಮೆಂಟ್ ಆಲ್ ಓವರ್ ಇಂಡಿಯಾ, ಸೇಮ್ ಇಕ್ವಿಪ್ಮೆಂಟ್ ಆಲ್ ಆಕಾಶವಾಣಿ. ಅದ್ರದ್ದು ಕಂಪ್ಲೀಟ್ಸ್ ಏನು ಅಲಗತ್ತು, 10 ಇಯರ್ ಆಫ್ಟರ್ 10 ಇಯರ್ ಅವು ಕ್ವಾಲಿಟಿ ಡಿಸ್ಟರ್ಬ್ ಆಯಿತು. ರೆಕಾರ್ಡಿಂಗ್ ಹೆಡ್, ಪ್ಲೇಬ್ಯಾಕ್ ಹೆಡ್, ಅವು ಇಕ್ವಿಪ್ಮೆಂಟ್ ಕಾಸ್ಟ್ಲಿ ಬಟ್ ಈಸಿಲಿ ಅವೈಲೇಬಲ್ ಸಿಗ್ತೈತಿಲ್ಲ. ಅದರಿಂದ ನಾವು ಸೋಲಾಪುರ ಶಿವಣಿದಾಗ ಏನು ನಮ್ಮ ಬಾಸ್ ಇದ್ರು ಪೈಲ, ಡಿಜಿಟಲ್ ಕಂಪ್ಯೂಟರ್ ಹಾರ್ಡ್ ಬೇಸ್ಡ್ ರೆಕಾರ್ಡಿಂಗ್ ಆಲ್ ಓವರ್ ಇಂಡಿಯಾದಾಗ ಪದಾರ್ಪಣೆ ಕೆಲಸ ಮಾಡಿದೆವು. ಸಕ್ಸಸ್ ಮಾಡಿದ್ರೆ ಒಂದು ಏನು ಆನಂದ ಅದ ನನ್ನ ಕೈಯಿಂದ. ಆಕಾಶವಾಣಿ ತಯಾರು, ಇದೊಂದು
0: ಒಂದು ಕೇಂದ್ರ ಸ್ಥಾಪನೆ
1: ಆಯ್ತು. ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆ ವಿಷಯ.
0: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರಲಿ. ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರ. ನಿಮ್ ತರ ಇನ್ನು ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ನಿಮ್ಮ ಒಂದು ಹಾದಿಯನ್ನು ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
2: ಥ್ಯಾಂಕ್ ಯು ಸರ್. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೆವಿ ಕೃಷ್ಣಪ್ಪ. ಇದುವರೆಗೆ ಆಕಾಶವಾಣಿಯ 90ರ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಷ್ಟ ದಿಗ್ಗಜವೇ ನೀನ್, ಆದಿಶೇಷನೆ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರಬಿಡುವೆ. ಅಷ್ಟ ದಿಗ್ಗಜವೇ ನೀನ್, ಆದಿಶೇಷನೆ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರಬಿಡುವೆ. ನಿಷ್ಠುರದ ನಿನ್ನ ಕನಿ ಕರಜಗಕ್ಕೆ ಬೇಕಿಲ್ಲ ಎಷ್ಟಾದರೆಷ್ಟೇ ಸರಿ ಮಂಕುತಿಮ್ಮ. ನಿಷ್ಠುರದ ನಿನ್ನ ಕನಿ ಕರಜಗಕ್ಕೆ ಬೇಕಿಲ್ಲ ಎಷ್ಟಾದರೆಷ್ಟೇ ಸರಿ ಮಂಕುತಿಮ್ಮ.

ಭೂಮಿಯನ್ನು ದಿಕ್ಕುಗಳಲ್ಲಿ ದಿಗ್ಗಜಗಳು, ಹಾಗೆ ಕೆಳಗೆ ಆದಿಶೇಷ ಹೊತ್ತಿರುವ ಹಾಗೆ ತನ್ನದು ಬಹುಭಾರದ ಬದುಕು ಎಂದು ನಿಟ್ಟುಸಿರು ಬಿಡುವುದು ಸರಿಯಲ್ಲ. ಬದುಕಿನಲ್ಲಿ ಎಷ್ಟು ಸಾಫಲ್ಯ ದೊರಕುತ್ತದೋ ಅಷ್ಟಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕೇ ಹೊರತು ಚಿಂತೆ ಪಡಬಾರದು. ಅಂದರೆ ಈ ಬದುಕು ಅನ್ನೋದು ತುಂಬ ಭಾರವಾಗಿ ಬಿಟ್ಟಿದೆ, ಇದನ್ನು ನಾನು ನಿಭಾಯಿಸಲಾರೆ, ಇದರ ಜೊತೆಗೆ ನಾನು ಏಗಲಾರೆ, ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಾರೆ ಎನ್ನುವ ಅಳುಕು ನಮಗೆ ಬಂದುಬಿಟ್ಟಾಗ ಪ್ರಾಯಶಃ ನಮ್ಮಲ್ಲಿರುವ ಸಾಮರ್ಥ್ಯವೂ ಕುಂಠಿತವಾಗಿಬಿಡುತ್ತೆ. ಬದುಕಿನಲ್ಲಿ ಬೇಕಾಗಿರೋದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಅಂದರೆ ತಾನು ಇದನ್ನು ನಿಭಾಯಿಸಬಲ್ಲೆ ಎನ್ನುವ ಒಂದು ಪ್ರಜ್ಞೆ. ಹಾಗಂದ ತಕ್ಷಣ ನಾವು ಹಿಂದೆಯೇ ವಿವೇಚನೆ ಮಾಡಿದ ಹಾಗೆ ನಾನು ಏನೆಲ್ಲವನ್ನೂ ಸಾಧಿಸಿಬಿಡ್ತೀನಿ ಅನ್ನುವಂತಹ ಮೊಂಡು ಧೈರ್ಯವೂ ಸರಿಯಲ್ಲ. ಆದರೆ ಪ್ರಪಂಚ ಇರೋದೇ ನನ್ನನ್ನು ಹಿಂಸೆ ಮಾಡೋದಕ್ಕೆ, ನನ್ನನ್ನು ಘಾಸಿ ಪಡಿಸೋದಕ್ಕೆ, ನಾನು ಅದನ್ನು ಎದುರಿಸಲಾರೆ ಅನ್ನುವ ರೀತಿ ಸಪ್ಪೆ ಮೋರೆ ಮಾಡಿಕೊಳ್ಳೋದು ಸರಿಯಲ್ಲ. ಪ್ರಯತ್ನಶೀಲತೆ ಅನ್ನೋದು ಹೇಗಿರಬೇಕು ಅಂದರೆ, ಪ್ರಯತ್ನದಿಂದ ಉಂಟಾಗಬಹುದಾದ ಫಲದ ಬಗೆಗಿನ ಅರಿವು, ಪ್ರಯತ್ನವನ್ನು ಮೀರಿದ ಸೋಲಿನ ಎಚ್ಚರ, ಇವೆರಡೂ ಇದ್ದಾಗ ಮಾತ್ರ ಬದುಕು ನಮಗೆ ಸುಲಭವಾಗುತ್ತೆ ಅಥವಾ ನಿರಾಳವಾಗುತ್ತೆ. ಇಲ್ಲೇ ಇದ್ರೆ ಏನಾಗುತ್ತೆ ಅಂತಂದರೆ ಬದುಕು ಭಾರ ಅಂತ ಅನ್ನಿಸ್ಬಿಟ್ರೆ ಭಾರವಿಲ್ಲದ್ದು ಕೂಡ ಭಾರವಾಗಿ ಕಾಣಿಸುತ್ತೆ. ಯಾಕೆಂದರೆ ಭಾರ ಅನ್ನೋದು, ಹಗುರ ಅನ್ನೋದು ಒಂದು ಮನೋಭಾವವೇ ಮುಖ್ಯವಾಗಿ ಹೊರತು ವಸ್ತುವಿನ ಮೇಲೆ ಅದು ಅವಲಂಬಿಸಿಲ್ಲ. ನಾನು ಈ ಕೆಲಸ ಮಾಡಲಾರೆ ಅಂದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಮಾಡಲಾರೆ ಅನ್ನೋದು ಬಂದುಬಿಟ್ರೆ ಮಾಡಬಹುದಾದ ಕೆಲಸವೂ ಭಾರವಾಗಿ ಕಾಣುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ಇದನ್ನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಇದ್ದಾಗ, ನಮ್ಮ ಅಳತೆಯನ್ನು ಸ್ವಲ್ಪ ಮೀರಿದ್ರೂ ಕೂಡ ನಾವು ಅದನ್ನು ಮಾಡಿ ನಿಭಾಯಿಸುವಂತಹ ಛಾತಿ ಉಂಟಾಗುತ್ತೆ. ಅದರಿಂದ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಈ ಆತ್ಮವಿಶ್ವಾಸ, ಆತ್ಮಬಲದ ಬಗೆಗಿನ ನಂಬಿಕೆ.

ಇಲ್ಲ ನಿನಗಾ ಹೊರೆಯ ಪಾಲು. ಎಲ್ಲ ಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯೂ ಇಲ್ಲ ನಿನಗಾ ಹೊರೆಯ ಪಾಲು. ಸಲ್ಲಿಸಾದನಿತ ಮಿ ಕುದುಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ. ಸಲ್ಲಿಸಾದನಿತ ಮಿ ಕುದುಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ.

0: ಬದುಕಿನ ಎಲ್ಲ ಕಾರ್ಯಗಳಿಗೂ ಯಾವೊಬ್ಬ ವ್ಯಕ್ತಿಯೂ ಪೂರ್ಣ ಹೊಣೆಗಾರನಲ್ಲ. ಎಲ್ಲರೂ ಎಲ್ಲದರಲ್ಲೂ ಪಾಲುದಾರರು. ಎಲ್ಲದರಲ್ಲೂ ತನ್ನ ಕೈಲಾದ ಮಟ್ಟಿಗೆ ಕರ್ತವ್ಯ ನಿರ್ವಹಿಸಿ ಮಿಕ್ಕುದನ್ನು ದೇವರಿಗೆ ಬಿಡಬೇಕು. ಅರ್ಧ ನಂಬಿಕೆ ಸರಿಯಲ್ಲ. ಈ ಭಕ್ತಿಯ ಬಗೆಗಿನ ವಿವೇಚನೆ ಹಿಂದಿನ ಒಂದು ಪದ್ಯದಲ್ಲಿಯೂ ಬಂದಿದೆ. ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗತಕ್ಕಂಥದ್ದಲ್ಲ. ಏಕೆಂದರೆ ವ್ಯಕ್ತಿ ರೂಪುಗೊಂಡಿರುವುದೇ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ. ಎರಡು ದೇಹಗಳ ಮಿಲನದಿಂದ ಒಬ್ಬ ವ್ಯಕ್ತಿಗೆ ಉಂಟಾಗುವುದು. ಅಂದರೆ ವ್ಯಕ್ತಿ ಅನ್ನೋದಕ್ಕೆ ತನ್ನದೇ ಪರಿಮಿತವಾದ ಸೀಮಿತವಾದ ಅಸ್ತಿತ್ವ ಇಲ್ಲ. ಹುಟ್ಟಿದ ಕ್ಷಣದಿಂದಲೇ ಸಾಯುವ ಕ್ಷಣದವರೆಗೂ ಒಬ್ಬ ವ್ಯಕ್ತಿ ಸುತ್ತಮುತ್ತಲ ಅನೇಕ ವ್ಯಕ್ತಿಗಳ ಮೇಲೆ, ಸಮಾಜದ ಮೇಲೆ, ಹಾಗೇಕೆ ಒಟ್ಟು ಪ್ರಕೃತಿಯ ಮೇಲೆ ಅವನ ಅವಲಂಬಿಸಬೇಕಾಗತ್ತೆ. ಹಾಗಾಗಿ ತನ್ನ ಒಬ್ಬ ವ್ಯಕ್ತಿಯ ಬದುಕು, ಅದನ್ನು ನಿಯಂತ್ರಿಸ್ತಕ್ಕಂಥ ಅಥವಾ ಅದರ ಮೇಲೆ ಪ್ರಭಾವ ಬೀರತಕ್ಕಂತಹ ಶಕ್ತಿಗಳು ಅಪಾರವಾಗಿರುವಾಗ ನಾನೇ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ ಅನ್ನುವ ಹೊಣೆಗಾರಿಕೆ ಹೊರತೋದೂ ಸರಿಯಲ್ಲ. ಮತ್ತು ಎಷ್ಟೋ ಸಲ ನಮ್ಮ ಕಾರ್ಯಗಳು ಪಾಲುದಾರಿಕೆಯಿಂದ ನಡೆಯಬೇಕಾಗಿರ್ತಕ್ಕಂತಹದ್ದು. ಅಂದರೆ ನಮಗೆ ನಮ್ಮದೇ ಆದಂತಹ ಮೆಕ್ಕನಾದದ್ರಿಂದ ಮೆಕ್ಕವರಿಂದ ಹೊರತಾದ ಬದುಕು ಅನ್ನೋದು ಇಲ್ಲ. ಹಾಗಾಗಿ ನಾವು ಎಲ್ಲದರಲ್ಲಿಯೂ ಪಾಲುದಾರರು. ಈ ಕೆಲಸ ಅಂದರೆ ಬದುಕಿನ ಕೆಲಸ ಎಲ್ಲರೂ ಸೇರಿ ಮಾಡಿದಾಗ ಎಲ್ಲರಿಗೂ ಈ ಕೆಲಸ ಹಗುರವಾಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬೊಬ್ಬನೇ ಇದು ನನ್ನ ಕೆಲಸ ನನ್ನ ಕೆಲಸ ಅಂತ ಅಂದ್ಕೊಂಡು ಹೋದರೆ ಆಗ ಎಲ್ಲರಿಗೂ ಭಾರ ಅನ್ನೋದು ಕಾಣಿಸ್ಬಹುದು, ಎಲ್ಲರಿಗೂ ನಿರಾಶೆ ಅನ್ನೋದು ಕಾಣಿಸ್ಬಹುದು. ಅಂದರೆ ಇದೊಂದು ಸಾಮೂಹಿಕ ಪ್ರಯತ್ನ. ಯಾವುದನ್ನು ನಾವು ಆಟದಲ್ಲಿ ಟೀಮ್ ವರ್ಕ್ ಅಂತ ಕರೀತೇವೋ, ಗೆಲುವು ಸೋಲುಗಳು ಉಂಟಾಗಬೇಕಾದ್ರೆ ಒಂದು ಗುಂಪಿನ ಪ್ರಯತ್ನ ಆಗಬೇಕೇ ಹೊರತು ಒಬ್ಬ ವ್ಯಕ್ತಿಯ ಪ್ರಯತ್ನ ಆಗೋದಿಲ್ಲ. ಹಾಗೆ ನೋಡಿದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ವಿಶೇಷ ಪ್ರಯತ್ನದ ಕಾರಣದಿಂದಾಗಿ ಒಟ್ಟು ಗುಂಪಿನ ಸೋಲು ಗೆಲುವುಗಳು ನಿರ್ಧಾರ ಆಗಬಹುದು. ಆ ಕಾರಣದಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾನು ಜವಾಬ್ದಾರ ಅಂತಲೂ ಭಾವಿಸಬಾರದು, ಅಥವಾ ಇದು ನನಗೆ ಸಂಬಂಧಪಟ್ಟದ್ದೇ ಇಲ್ಲ ಅಂತಲೂ ಭಾವಿಸಬಾರದು. ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕರ್ತವ್ಯವನ್ನು ನಿರ್ವಹಿಸಿ, ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಮಿಕ್ಕನಾದದ್ದನ್ನು ಡಿ ವಿ ಜಿಯವರು ದೇವರಿಗೆ ಬಿಡಬೇಕು ಅಂತ ಹೇಳ್ತಾರೆ. ಮಿಕ್ಕನಾದದ್ದನ್ನು ನಾವು ಯೋಚನೆ ಮಾಡಬಾರ್ದು ಅಷ್ಟೇ. ದೇವರನ್ನು ನಿಧಾನೋ ಬಿಡ್ತಾನೋ ಅಥವಾ ಅದು ಬೇರೆ ಪ್ರಶ್ನೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸಮಯ ಸರಿಯಾಗಿ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಬೆಂಗಳೂರು. ಕೆಲವು ಪ್ರಕಟಣೆಗಳು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಬೆಳಿಗ್ಗೆ 10:05 ಅಂತಾರಾಷ್ಟೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಪಿಎಂ ಜಗದೀಶ್. 11:00 ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 23ನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಶ್ರುಂಜಿ ಸ್ಮಾರಕ ಉಪನ್ಯಾಸ 2026 ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು ಈ ಬೆಳಿಗ್ಗೆ 11:00. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ

0: ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
3: ಜೈ ಹಿಂದ್ ಮೇಡಮ್. ಕಸಂ ಪೆರೇಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರೇಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡುತ್ತೆ ಮೇಡಮ್. ಅವಾಗ ನಮ್ಗೆ ಓಜಿ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್, ಈಗೆಲ್ಲ ಕಾಕಿ ಬಂದಿದೆ, ನಾವು ಇರಬೇಕಾದ್ರೆ ಮಸರಿ ಮೇಡಮ್. ಅದು ಬ್ರಿಟಿಷ್ ಕ್ಲೋತ್ ಮೇಡಮ್, ಅದು
4: ಯೂನಿಫಾರ್ಮ್
3: ಹಾಕೋದು. ಆಮೇಲೆ ನನ್ಗೆ ಕ್ಯಾಪು ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡ್ ಇಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟ್ ಇಂದ ಆಚೆ ಕಡೆ ಹೋಗ್ತೀವಿ. ಗೇಟ್ ಇಂದ ಆಚೆ ಕಡೆ ನಮ್ಗೇನೋ ರೆಕ್ಕೆ ಬಂದಷ್ಟು ಖುಷಿ.
4: ಅದ್ರ ಮೊದಲೇ ಗೇಟ್ ಇಂದ ಹೊರಗೆ ಹೋಗಿರಲ್ಲ.
3: ಇಲ್ಲ ಮೇಡಮ್, ಔಟ್ ಪಾಸ್ ಅಂತ ಇರೋದು ಮೇಡಮ್, ಸಾಟರ್ಡೆ ಸಂಡೇ ಏನಾದ್ರೂ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲಿಲ್ಲ ಮೇಡಮ್, ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಿಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು, ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲ್ ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಎಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲ್ ತಗೊಂಡು ಹೊಡಿಯೋದು ಹಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್, ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಡ್ ಬರೋಕೆ ಅಲ್ಲಿ ಕಾಡ್ಗೆ ಹೋಗ್ತಾ ಇದೀವಿ ನಾವು. ಇವಾಗ ನನ್ಗೆ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೇನೆ ನಾನು, ತಲೆ ಮೇಲೆ ಇಟ್ಕೊಂಡ್ ಬಂದ್ರೆ ಎಲ್ಲ ಇಡೀ ಕಂಪನಿನೇ ಯೂಸ್ ಮಾಡೋದು
4: ಮೇಡಮ್,
3: ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪನಿ ಅಂತ, ಕರ್ನಾಟಕ ಕಂಪನಿ, ಕೊಚ್ಚಿನ್ ಕಂಪನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಅದೇ, ಕರ್ನಾಟಕ ಕಂಪನಿ ಇದೆ, ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 Madras Regiment ಅಂತ, 18 Madras Regiment ಅಂಡರ್ಸ್ಕೋರ್ ಮೈಸೂರ್ ಅಂತ ಬರುತ್ತೆ, ಅದು ಮೈಸೂರು ಮಹಾರಾಜ ಅಂಡ್ರಲ್ಲಿ ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್ಗೆ ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು 6 Madras. ನನಗೆ ಹೆಂಗ್ ಸಿಕ್ತು 6 Madras ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ, ನಮ್ಮ ಕಂಪನಿ ಕಮಾಂಡರ್ 18 Madras, ಅಜುಟೆಂಟ್ ಬಂದು 6 Madras. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡಿದ್ರು ನನ್ನ 6 Madras
4: ಅವ್ರು ತಗೊಂಡ್ಬಿಟ್ರು.
3: ಹೌದು, ನನ್ ತುಂಬಾ ಆಸೆ ಮೇಡಮ್, ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 Madras. ಅದು ಯಾಕಂದ್ರೆ ಇದಿದೆ ಮೇಡಮ್ ಗಣ್ಬೇರೊಂಡ ಲಾಂಛನ, ಅವ್ರದ್ದು ಅದೇ ಲಾಂಛನ ಮೇಡಮ್. ಅದು ನಮ್ಗೆ ಯಾಕೆ ಅದು ಅಂದ್ರೆ ಮೈಸೂರು ಮಹಾರಾಜನ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗ್ಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರ 2-3 ಪ್ರೋಗ್ರಾಮ್ ಹೋಗಿದೆ ಮೇಡಮ್, ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣ
4: ಸೇವೆ ಮತ್ತು ಊಟ ನಿಮ್ಮ ಜೀವನದಲ್ಲಿ ಎರಡು ಬಹಳ ಮುಖ್ಯ,
3: ಬಹಳ ಮುಖ್ಯ ಮೇಡಮ್.
4: ಈಗ 6 Regiment ಹೋದ್ರಿ.
3: ಹೌದು ಮೇಡಮ್.
4: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ, ಅಲ್ಲಿ ಹೇಗಿತ್ತು ನಿಮ್ ಕೆಲಸ
3: ಮೇಡಮ್? ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ಮ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೇ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೇ, ಒಬ್ಬ ಪ್ಲಟೂನ್ ಹೌಲ್ದಾರ್ ಹೇಳಿದ್ರು ಸರಿನೇ, ನಾನು ತುಂಬಾ ನಿಷ್ಠೆಯಿಂದ

0: ಕೆಲಸ ಮಾಡ್ತಾ ಇದ್ದೆ, ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಬಾಕ್ಸಿಂಗ್ ಬೇರೆ ಪ್ರಮೋಷನ್ ಬೇರೆ ಸಿಕ್ಬಿಡ್ತು, ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ
1: ಇದ್ದೀನಿ,
0: ಇಲ್ಲಿ ನನ್ಗೆ ತುಂಬಾ ಖುಷಿ ಆಗುತ್ತೆ. ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ, ನನ್ಗೆ ಅದೊಂದು ಒಳ್ಳೆ ಇದು ಸಿಕ್ತು ಮೇಡಮ್.
1: ಸೊ ವೆಲಿಂಗ್ಟನ್ ಅಲ್ಲೇ ಇದ್ರಿ?
0: ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ. ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್, ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದು ಅಲ್ಲಿ
1: ಮಾಡ್ಕೊಂಡ್ಬಂದು.
0: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ, LMG-1 LMG-1. ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದ್ ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG-1
1: 6 ಮದ್ರಾಸ್ ರೆಜಿಮೆಂಟ್
0: 6 ಮೋಟರ್. ಹೌದು ಮೇಡಮ್, ಒಂದು LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2-inch ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಅಲ್ಲಿ ಇರುತ್ತೆ, ಮಾಟರ್ ಇರುತ್ತೆ, ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆತರ ಅಲ್ಲಿ ಕೆಲಸ ಮಾಡಿದ್ವಿ.
1: ನೀವು ಮದ್ರಾಸ್ ವೆಲಿಂಗ್ಟನ್ ಏನೋ ತಣ್ಣಗಿತ್ತು.
0: ಹೌದು ಮೇಡಮ್,
1: ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡಿಗೆ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
0: ನೇಫಾನು ಅಷ್ಟೇ,
1: ಬಹಳ ತಣ್ಣಗಿ, ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ. ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ
0: ಅದೇ
1: ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್ ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ, ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು, ಇಂಟ್ರೂಷನ್ ಅದು ಶುರು ಆಯ್ತು ಆ ನೇಫಾನಲ್ಲಿ. ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಯ್ತು?
0: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾರ್ಡ್ರಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುವುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
1: ಕಮಾಂಡರ್ಗೆ ಕೂಡ,
0: ಕಮಾಂಡರ್ಗೆ ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು ಯುದ್ಧ ಸಕ್ಸಸ್ ಆಗ್ಬೇಕಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು, ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದು ಕಂಪ್ನಿಗೆ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು, ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋರು. ಕಂಪ್ನಿ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ, ಅವ್ರ ಮೂವ್ಮೆಂಟ್ಸ್, ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರ್ಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರಲಿಲ್ಲ, ರೇಷನ್ ಇರಲಿಲ್ಲ, ಕ್ಲೋತಿಂಗ್ ಇರಲಿಲ್ಲ, ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜು ನಮ್ಗೆ, ಯಾಕಂದ್ರೆ ನಮ್ ಕೈಲಿಲ್ಲ. ಆದ್ರೂ ರೆಕಾರ್ಡ್ ಇದೆ ನಮ್ದು, ಆ ಕಡೆ ಎಲ್ಲ ನರ್ತುಂಗ್ಲಾದಲ್ಲಿ ಈಗಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ ನ ಅಟ್ಯಾಕ್ ಮಾಡಿದ್ರು ಒಬ್ರು 62 ಅಲ್ಲಿ, ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ, ನೇಫಾದಿಂದ ಬಂದು ಅಸ್ಸಾಂ ಅಲ್ಲಿ ಮೇಡಮ್ ರಂಗಪಾರ ಅಂತ ಒಂದು ಕ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದಾನೇ ಟೇಕ್ಅಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ. ಇದೆಲ್ಲ ಏನ್ ಕಾರಣ ಅಂದ್ರೆ, ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮ್ಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರ್ಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮ್ನೇಷನ್
1: ಕಡಿಮೆ ಇತ್ತು.
0: ಆರ್ಮ್ಸ್ ಆಮ್ನೇಷನ್ ಮೇಡಮ್, ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್, ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗೆ ಎಳಿಬೇಕು, ಶಕ್ತಿ ಬೇಕು,
1: ಸಮಯ ಇರಲ್ಲ,
0: ಸರಿಯಾಗಿ ಇರಲ್ಲ ಮೇಡಮ್, ಶಕ್ತಿ ಇರಬೇಕು. LMG ನಮಗೆ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸ್ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದ್ರಲ್ಲೂ ಸಹ ನಾವು ಇದು ಮಾಡಿದೀವಿ.
1: ಈ 77 ಅಲ್ಲಿ ನೀವಿರೋ ಸಮಯಕ್ಕೆ ಏನಾಯ್ತು?
0: ನನ್ನ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು, ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಬಾರ್ಡ್ರಿಂದ ಅವ್ರ ಬಾರ್ಡ್ರಿ ಯಾರು ಅಲ್ಲ ಸುಳ್ತಾ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ, ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ಮ ಬೈನಾಕ್ಲೋರಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗುತ್ತೆ, ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತೆ ಅಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದಿರಂಗೆ ನೋಡ್ಕೊಳ್ಳೋದು, ಅದೇ ಅದು ನೇಫಾದಲ್ಲಿ ಡಿಪಾಸಿಟ್ ಅಂದಾಗ ಮಾಡಿದ್ವಿ.
1: ಇದು 77ರಿಂದ ಸುಮಾರು 79ರವರೆಗೆ ಅಲ್ಲಿದ್ದೆ. ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, ನಿಮಗೆ 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
0: ನಾನು ಕಲ್ಕತ್ತಾ 24 ಫರ್ಗಾನ ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲದ ಕ್ಯಾಂಟೋನ್ಮೆಂಟ್ ಏರಿಯಾ
1: ಬ್ಯಾರೆಕ್ಪುರ್.
0: ಹೌದು ಮೇಡಮ್, ಅಲ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ಗೆ ಸ್ಪೋರ್ಟ್ಸ್ ಜಾಸ್ತಿ. ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ಯುದ್ಧ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
1: ಕಾನ್ಫಿಡೆನ್ಸ್ ದೈಹಿಕವಾಗಿ
0: ಆಮೇಲೆ ಅದು ಯುದ್ಧ ತರನೇ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್ ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನ್ಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
1: ಇದು ಒಂಥರ ಪೀಸ್
0: ಪೀಸ್ ಇರೇ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
1: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
0: ಜಮ್ಮು ಕಾಶ್ಮೀರಕ್ಕೆ ನಾವು 1981ರಲ್ಲಿ ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಕ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್. ಅಲ್ಲಿ ಜೋಡಿಯಾ, ಸಂಜೋಡಿಯಾ, ಪಲವಲ ಮೂರು ಜಾಗ ಇದೆ. ಸೊ ಅಲ್ಲಿ ನಮ್ಗೆ ಜೋಡಿಯಾಕ್ ಸೆಕ್ಟರ್ ಸಿಕ್ತು. ಜೋಡಿಯಾದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10-15 ಅಡಿ ಅಷ್ಟೇ ಡಿಸ್ಟೆನ್ಸ್ ಮೇಡಮ್. ನಮ್ದು ಇಂಪಾರ್ಟೆಂಟ್ ಪೋಸ್ಟ್ ಬಾರ್ಡರ್ ಇದ್ದಿದ್ದು. ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ ನಾವು ಫಾರ್ವರ್ಡ್ ಪೋಸ್ಟ್. ನಮ್ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಡಿ. ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು, ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ, ನಮ್ ಪೆಟ್ರೋಲಿಂಗ್ ಇರೋದು, ನಮ್ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ನಾವ್ ಏರಿಯಾ ಕರೆಕ್ಟ್ ಆಗಿದ್ಯಾ, ಅವ್ರದ್ದು ಏನಾದ್ರೂ ಮೂವ್ಮೆಂಟ್ಸ್ ಇದೆಯಾ ಇಲ್ವಾ, ಅಬ್ಸರ್ವೇಷನ್ ಪೋಸ್ಟ್ ಇರೋದು. ಆ ಪೋಸ್ಟ್ ಸುಮಾರು 2 ಕಿಲೋಮೀಟರ್ ವರೆಗೂ ಕಾಣುದು ನಮ್ಗೆ, ಬೈನಾಕ್ಯುಲರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವ್ದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಆಗಿ ನಡೀತು. ಬಟ್ ಬ್ಯಾಟಲ್ ಆಗಿ ಆಪರೇಷನ್ ಅಂತ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು, ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರ್ಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ. ನಮ್ಗೆ ಮುಂದೆ ನಡೀತಾ ಹಿಂದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್, ಫಾರ್ವರ್ಡ್ ಸೆಕ್ಷನ್, ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಕಮಾಂಡರ್ಗೆ, ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನು ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನು ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ. ನಾವು ತುಂಬಾ ಅಲರ್ಟ್ ಆಗಿ
1: ವಾಚ್ ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್
0: ಆಗ್ತಾ ಇತ್ತು.
1: ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡಬೇಕು ಅಂತ ರೆಡಿ ಆಗಿದ್ದೀರಿ,
0: ರೆಡಿ ಆಗಿದ್ದೀರಿ.
1: ನಂತರ ಅಲ್ಲಿಂದ ಹಿಫಾಜತ್ ಇನ್ನೊಂದು ಆಪರೇಷನ್ ಮಾಡಿದ್ರಿ ನೀವು, ಅದು ಎಲ್ಲ ಇತ್ತು? ಏನದು ಆಪರೇಷನ್?
0: ಹಿಫಾಜತ್ ಅಂದ್ರೆ ಲೇ ಲದಾಖ್ ಅಲ್ಲಿಂದ ಇನ್ನೂ ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದನೂ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ನಮ್ ಗ್ರಿಪ್ ಟೀಮ್ ಇರುತ್ತೆ, ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
1: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
0: ಹೌದೌದು ಮೇಡಮ್,
1: ರಕ್ಷಣೆ
0: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗ ಗೊತ್ತಿರ್ಲಿಲ್ಲ ನಮ್ಗೆ ಅವ್ರಿಗೆ. ಬಟ್ ಕೊನೆ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಯ್ತು ಇಲ್ಲೆಲ್ಲ ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
1: ಇದ್ವಿ. ಇನ್ನು ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984ರಲ್ಲಿ. ಅವಾಗ ಏನು ಕೆಲಸ
0: ಮೇಡಮ್? ಅಲ್ಲಿ ನಮ್ಗೆ 1984ರಲ್ಲಿ ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮ್ಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್ ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತೈತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ ಬೆಟಾಲಿಯನ್ಗೆ ಔಟರ್ ಸ್ಕೌಟನ್ ಸ್ಕೌಡನ್ ಮಾಡಕ್ಕೆ, ಅಲ್ಲಿ ಇವಾಗ ನಮ್ ಬಾಟಲ್ಲಿ ಗುರುದಾಸ್ಪುರಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪ ಅಂದ್ರೆ, ಆ ಕಡೆ ಬಾಟಲಿಂದ ಯಾರು ಹೊರಗೆ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಆತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುಯಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆ ಅಂದ್ರೆ ಜನರಲ್ ಬರಾರ್ ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8 ಬಿಹಾರ್ ರೆಜಿಮೆಂಟ್ ಅಂತ. 8 ಬಿಹಾರ್ ರೆಜಿಮೆಂಟ್ ಏನಾಯ್ತು, ಅವರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
1: ದೇವಸ್ಥಾನ ಸ್ವರ್ಣ ಮಂದಿರ
0: ಹಾಕೊಂಡು ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್,

0: ಲೈಟ್ ಬಿಹಾರ್ನವರು. ಪಾಪ ವಸುಬಾ ಅವನು ಯಂಗ್ ಹುಡುಗ 21 ವರ್ಷ ಅಷ್ಟೇ, ಅವ್ನು ನಾನು ಲೀಡ್ ಮಾಡ್ತೀನಿ ಅಂತ ಹೇಳಿ ಲೀಡ್ ಮಾಡಿದಾಗ ಅವ್ರಿಗೆ ಫಸ್ಟ್ ಏಟ್ ಆಯ್ತು. ಜನರಲ್ ಬರಾರ್ ಅವ್ರು ನಾನು ಇಲ್ಲ ನೀನು ವಾಪಸ್ ಬಾ, ನಾನು ಆಂಬುಲೆನ್ಸ್ ರೆಡಿ ಇದೆ ಕಳ್ಸಿಕೊಡ್ತೀನಿ, ನೋ ಸರ್ ನಾನು ಟ್ಯಾಕ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಹೀಗಾಗಿ ಆಪರೇಷನ್ ಬ್ಲೂ ಸ್ಟಾರ್ ನಡೀತು ಮೇಡಮ್. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಮ್ದು ಯಾವುದು ಕ್ಯಾಶುಯಲ್ಟಿ ಆಗ್ಲಿಲ್ಲ, ಇಡೀ ಬೆಟಾಲಿಯನ್ ಮೇಡಮ್.
1: ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಿಮ್ದು ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಹೀಗೆ ಒಂದು 3-4 ಭಾರತದ ಬಹಳ ಮುಖ್ಯ ಕಾರ್ಯಾಚರಣೆಯಲ್ಲಿ, ಅದು ನೇಫಾದ ಹೊಸ್ಪುರ್ ಆಗಿರ್ಬೋದು, ಇಲ್ಲ ಜಮ್ಮು ಕಾಶ್ಮೀರದ ಆಗಿರ್ಬೋದು, ಹಿಫಾಜತ್ ಆಗಿರ್ಬೋದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದು ಎಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬೋದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6 ರೆಜಿಮೆಂಟ್ ನಲ್ಲಿ ನೀವು ಕೆಲಸ ಮಾಡಿದ್ರಿ, ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು. ನಾಗರಾಜ್ ಅವರು, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ, ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲಾ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಷನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫಲ್ಲಿ ನಮಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟೋ ಬಿ ಪಾಸಿಟಿವ್ ಬಿ ಹಾನೆಸ್ಟ್. ಯಾವಾಗಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿದ್ದರೆ, ಹಾನೆಸ್ಟಿ ಆಗಿದ್ದರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕ್ಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟೋ, ಈ ಸ್ಲೋಗನ್. ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿದ್ದರೆ, ಆನೆಸ್ಟಲ್ಲಿ ಇದ್ದರೆ ಎಲ್ಲವನ್ನು ಫೇಸ್ ಮಾಡಬಹುದು.
1: ನಾಗರಾಜ್ ಅವರೇ, ನಿಮ್ಮ ಮಗಳು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ.
0: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಆಯ್ QI ಅಂತ ರಿಸಲ್ಟ್ ಬಂತು. QI ಅಂದ್ರೆ ಇನ್ಸ್ಪೆಕ್ಟರ್ ಗ್ರೇಡಿಂಗ್, ಡ್ರಿಲ್ ಅಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. CHWS ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್
1: ಅದೇ ಮಣಿಪುರದಲ್ಲಿ,
0: ಮಣಿಪುರದಲ್ಲಿ ಆಯ್ತು
1: ನೇಫಾದಲ್ಲಿ.
0: ಹೌದು ಮೇಡಮ್, ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮ್, ಜೊರಾಟು, ಇದಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ QI ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಟ್ರಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗ್. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಪಾನ್ ಮಾಡುದು, ಊಟ ಇಲ್ಲ ನಿನ್ಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬೋದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬೋದು, ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು. ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬೋದು,
1: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು ಸಿಗಲ್ವಲ್ಲ,
0: ಸಿಗಲ್ಲ,
1: ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
0: ಬಟ್ ಆರ್ಮಿ ಏನ್ ಮಾಡುತ್ತೆ ನಮ್ಗೆ, ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. 7 ಡೇಸ್ ನಾವು ಆಪರೇಷನ್ ಹೋಗ್ತೀವಿ, 7 ಡೇಸ್ಗೆ ನಮ್ಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪ್ ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ, ಅದರಲ್ಲಿ ಆ ತರ ಮಾಡಿದ್ವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗುದು. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ, ನಮ್ ಸ್ಕೂಲಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನ ಬಾರ್ಡರ್ ಬೇರೆ, ಚೈನಾ ಬಾರ್ಡರ್ ಬೇರೆ,
1: ಎಲ್ಲ ಬಾರ್ಡರ್ ಅಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
0: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್.
1: ಇಡೀ ಮನೆ ಒಳಗಡೆ,
0: ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು.

0: ಎಲ್ಲೋ ಗದ್ದೆಲ್ ಸಿಕ್ಕಾಕೊಂಡ್ಬಿಡ್ತು, ಯಾವ ತರ ಗಾಡಿನ ತೆಗಿಬೇಕು, ನೀನ್ ಏನ್ ಮಾಡ್ಬೇಕು, ನೀನ್ ಒಬ್ನೇ ಇದೆಯಾ? ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗೆಯದು ಅಂತ ಪ್ರಾಕ್ಟಿಕಲ್ ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತಾ ಇದ್ದೀನಿ. ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನ್ ಹೆಂಗ್ ಸೇವ್ ಮಾಡೋದು, ನೀರ್ ಯಾವ ಮೂಲೆಯಲ್ಲಿ ಇರ್ತೈತೆ.
1: ಇತರ ಯಾವುದೇ ಕಷ್ಟದ ಪರಿಸರದಲ್ಲಿ ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ವಾತಾವರಣದಲ್ಲಿ, ಯುದ್ಧ ಕಾಲದಲ್ಲಾಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಾಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರ್ಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸುವಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ, ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ಮ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ ಆ ಸೇವೆಯನ್ನ ಮಾಡುವಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡ್ ಹೋಗಿ ಸೈನ್ಯ ಸೇರ್ಕೊಂಡವರು, ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

0: ಕಾರ್ಯಕ್ರಮ
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಇಂದಿನ ಗಾನಗಂಗೆ ವಿಶೇಷ ಕಾರ್ಯಕ್ರಮ ಜೀವ ವೈವಿಧ್ಯ ದಿನ. ಈ ದಿನದ ಬಗ್ಗೆ ಮಾತನಾಡ್ತಾ ಸಾಗೋಣ ಇಂದಿನ ಈ ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷ May 22 ವಿಶ್ವದಾದ್ಯಂತ ಬಯೋಡೈವರ್ಸಿಟಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದ ಉದ್ದೇಶ ಭೂಮಿಯಲ್ಲಿರುವ ವಿವಿಧ ಜಾತಿಯ ಜೀವಿಗಳ ಮಹತ್ವವನ್ನು ತಿಳಿಸುವುದು, ಅದರ ಅರಿವನ್ನು ಮೂಡಿಸುವುದು ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದೇ ಆಗಿದೆ. ಜೀವ ವೈವಿಧ್ಯ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಭೂಮಿಯ ಮೇಲಿರುವಂಥ ಸಸ್ಯಗಳು, ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು, ಸೂಕ್ಷ್ಮ ಜೀವಿಗಳು ಮತ್ತು ಪ್ರಕೃತಿ ಸಂಪತ್ತಿನ ವೈವಿಧ್ಯತೆಯನ್ನು ಜೀವ ವೈವಿಧ್ಯ ಅಂತ ಕರೆಯಲಾಗುತ್ತದೆ. ಇದು ಪರಿಸರ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಬಂದಿದೆ. ವಾಣಿ ಜೈರಾಮ್ ಮತ್ತು ಜಯಚಂದ್ರನ್ ಅವರು ಹಾಡಿರುವ ಮಸಣದ ಹೂವು ಚಿತ್ರದ ಗೀತೆ. SR ಎಕ್ಕುಂಡಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಸಮಯ ಸರಿಯಾಗಿ 9:30. ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ

ಇಂದು ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ, ವಿಶ್ವ ಜೀವ ವೈವಿಧ್ಯ ದಿನ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಇಡೀ ಭೂಮಿಯ ಮೇಲೆ ಇರುವಂತಹ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ನಡುವಿನ ಸಂಕೀರ್ಣ ಸಂಬಂಧ, ಬ್ಯಾಕ್ಟೀರಿಯಾದಿಂದ ಬೃಹತ್ ಪ್ರಾಣಿಗಳವರೆಗೆ, ಮೊಳಕೆಯಿಂದ ಗಗನಚುಂಬಿ ಮರಗಳವರೆಗೆ ಅದರ ವಿಸ್ತಾರ, ಭೂಮಿ, ಸಮುದ್ರ ಮತ್ತು ಇತರ ಜಲವಾಸಿ ಪರಿಸರ ವ್ಯವಸ್ಥೆಗಳು ಎಲ್ಲವೂ ಸಹ ಜೀವ ವೈವಿಧ್ಯದ ಅಡಿಯಲ್ಲಿ ಬರುತ್ತವೆ. ನೈಸರ್ಗಿಕ ಸಮತೋಲನ, ಶುದ್ಧ ನೀರು, ಶುದ್ಧ ಗಾಳಿ ಮತ್ತು ಆಹಾರ ಭದ್ರತೆಗೆ ಜೀವ ವೈವಿಧ್ಯ ಬೇಕು. ಮುಖ್ಯವಾಗಿ ಮನುಷ್ಯನ ಬದುಕಿನೊಂದಿಗೆ ನೇರ ಸಂಬಂಧವನ್ನು ಹೊಂದಿರುವಂಥ ತಳಿ, ಪ್ರಭೇದ ಮತ್ತು ಪರಿಸರ ವ್ಯವಸ್ಥೆ ಎಂಬ ಮೂರು ಹಂತಗಳಲ್ಲಿ ಜೀವ ವೈವಿಧ್ಯ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ.

0: ಮೃಗಾಲಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇಂದು ವಿಶ್ವ ಜೀವ ವೈವಿಧ್ಯತಾ ದಿನ. ಪ್ರಕೃತಿಯ ರಕ್ಷಣೆಯಲ್ಲಿ ಅದರ ಅಗತ್ಯವನ್ನು ತಿಳಿಸುತ್ತದೆ. ಅಪರೂಪದ ಜೀವ ಜಾತಿಗಳನ್ನು ಉಳಿಸುವ ಬಗ್ಗೆ ಇಂದು ಎಲ್ಲೆಡೆ ಜಾಗೃತಿಯನ್ನು ಮೂಡಿಸಲಾಗುತ್ತದೆ. ಪರಿಸರ ಮಾಲಿನ್ಯ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಯಿಂದ ಉಂಟಾಗುವಂಥ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ.

ಭವಿಷ್ಯದ ಪೀಳಿಗೆಗಾಗಿ ಉತ್ತಮ ಪ್ರಕೃತಿಯ ಸಂಪತ್ತನ್ನು ಉಳಿಸಬೇಕೆಂಬುದೇ ಒಂದು ಸಂದೇಶವನ್ನು ನೀಡುತ್ತದೆ ಈ ದಿನ. ಗಂಧದ ಗುಡಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ, ಶಿವದೇಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ರಾಜನ್ ನಾಗೇಂದ್ರ.

ಇಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ. ಜೀವ ವೈವಿಧ್ಯದಿಂದ ಅನೇಕ ಉಪಯೋಗಗಳು ನಮಗೆ ಇವೆ. ಆಹಾರ ಮತ್ತು ಔಷಧಿಗಳಿಗೆ ಮೂಲ ಜೀವ ವೈವಿಧ್ಯತೆ, ಕೃಷಿ ಹಾಗೂ ಪರಿಸರ ಸಮತೋಲನಕ್ಕೆ ಜೀವ ವೈವಿಧ್ಯತೆ ಸಹಕಾರಿಯಾಗಿದೆ. ಮಳೆ, ಹವಾಮಾನ, ನೀರಿನ ಚಕ್ರವನ್ನು ಸಮತೋಲನದಲ್ಲಿ ಇಡುತ್ತದೆ ಈ ಜೀವ ವೈವಿಧ್ಯತೆ. ಮಾನವನ ಜೀವನದ ಆರೋಗ್ಯಕರ ಅಭಿವೃದ್ಧಿಗೆ ಸಹಾಯಕವಾಗಿರುವುದು ಕೂಡ ಇದೆ. ಈ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡಲು ನಾವೇನು ಮಾಡಬೇಕು? ನಾವು ಏನು ಮಾಡಬೇಕಾಗಿಲ್ಲ, ಮರಗಳನ್ನ ನೆಟ್ಟರೆ ಸಾಕು. ಮರಗಳನ್ನ ನೆಡೋದಷ್ಟೇ ಅಲ್ಲ, ಅವುಗಳನ್ನ ಸಂರಕ್ಷಣೆ ಮಾಡಬೇಕು. ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಅರಣ್ಯ ಮತ್ತು ಅರಣ್ಯದ ಪ್ರಾಣಿಗಳಿಂದ ವನ್ಯ ಜೀವಿಗಳನ್ನು ರಕ್ಷಣೆ ಮಾಡಬೇಕು. ನೀರು ಮತ್ತು ಪ್ರಕೃತಿ ಸನ್ನ ನಾವು ಕಾಪಾಡಬೇಕಾಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಯು ಸಹ ಭೂಮಿ ಮೇಲೆ ಇರೋಕ್ಕೆ ಅವುಗಳಿಗೆ ಹಕ್ಕಿದೆ. ಈ ಒಂದು ಜೀವ ವೈವಿಧ್ಯ ಇದೆಯಲ್ಲ, ಭೂಮಿ ಇದೆಯಲ್ಲ, ಇದು ನಮಗಷ್ಟೇ ಅಲ್ಲ, ಮನುಷ್ಯನಿಗೆ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಸೇರಿದ್ದು ಎಂಬ ಭಾವ ಎಲ್ಲರಿಗೂ ಇರಬೇಕು. ಆ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಆಗ ಮಾತ್ರ ನಾವು ಈ ಪರಿಸರವನ್ನು ಕಾಪಾಡಲು, ಜೀವ ವೈವಿಧ್ಯತೆಯನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ. ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ H2O ಚಿತ್ರದ ಗೀತೆ, ಸಾಹಿತ್ಯ ಉಪೇಂದ್ರ ಅವರದು, ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

ಜೀವ ವೈವಿಧ್ಯತೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಮ್ಮ ಕರ್ತವ್ಯ ನಮ್ಮ ಮನೆಯಿಂದಲೇ ಆರಂಭವಾಗಬೇಕು. ನಮ್ಮ ಮನೆಯ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದರೊಂದಿಗೆ ಇದು ಆರಂಭವಾಗಬೇಕಾಗಿದೆ. ನಾವು ಬಳಸುವ ಪರಿಕರಗಳು ಪರಿಸರ ಸ್ನೇಹಿಯೇ? ಅಂದರೆ ಬಳಸಿ ಬಿಸಾಡಿದ ನಂತರ ಈ ಮಣ್ಣು ಸೇರಿ ಮಣ್ಣಾಗಬಲ್ಲದೆ ಎಂಬುದನ್ನು ನಾವು ಯೋಚಿಸಬೇಕು. ನಮ್ಮ ಮನೆಗೆ ಯಾವುದೇ ಒಂದು ಹೊಸ ವಸ್ತುವನ್ನು ತರುವ ಮುನ್ನ ಇದರ ಅಗತ್ಯ ನಮಗೆ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗುತ್ತದೆ. ಆ ರೀತಿ ತರಬೇಕಾಗುತ್ತದೆ. ನಾವು ಬಳಸುವ ವಾಹನಗಳು ಉಗುಳುವ ಹೊಗೆ, ನಮ್ಮ ಮನೆಯ ರೆಫ್ರಿಜರೇಟರ್ಗಳು, ಎಸಿಗಳು ಹೊರಹಾಕುವ ಕ್ಲೋರೋಫ್ಲೋರ್ ಕಾರ್ಬನ್ಗಳು, ನಾವು ಬಳಸುವ ಆಕರ್ಷಕ ಹೊಳಪಿನ ಬಣ್ಣಗಳು, ವಾತಾವರಣಕ್ಕೆ ಸೇರಿಸುವಂತಹ ಸೀಸ, ಮಕ್ಕಳಾಟಿಕೆಯ ಚಿತ್ತಾಕರ್ಷಕ ವರ್ಣಗಳು, ಎಲ್ಲವೂ ಈ ಪರಿಸರದ ಮಾಲಿನ್ಯಕ್ಕೆ ಕಾರಣವಾಗುತ್ತಿವೆ. ಇವೆಲ್ಲವೂ ನಮ್ಮ ಬದುಕಿಗೆ ಅನಿವಾರ್ಯವಲ್ಲ. ಆದರೆ ಅನಿವಾರ್ಯವಾದಂಥ ನೀರು ಗಾಳಿಯನ್ನು ನಾವು ಶುಚಿಯಾಗಿ ಇರಿಸಿಕೊಳ್ಳಬೇಕು. ಮಳೆಯ ಮೂಲಕ ಭೂಮಿಗೆ ಬೀಳುವ ಪ್ರತಿ ಮಳೆಯ ಹನಿಯೂ ಸಹ ಮುಖ್ಯವಾದದ್ದು, ಪ್ರಾಮುಖ್ಯತೆಯನ್ನು ಪಡೆದದ್ದು, ಮಹತ್ವವಾದದ್ದು. ಆ ಮಳೆ ಹನಿಯನ್ನು ಸಂಗ್ರಹಿಸಬೇಕು. ಬಳಸಿದ ನೀರನ್ನು ಪುನರ್ಬಳಕೆ ಮಾಡಬೇಕಾಗಿದೆ. ನಮ್ಮ ಸುತ್ತಲಿನ ವಾಯುವನ್ನು ಗಾಳಿಯನ್ನು ಶುಚಿಯಾಗಿಸಲು ಏನೆಲ್ಲ ನಾವೆಲ್ಲರೂ ಮಾಡಬಹುದೋ ಅದೆಲ್ಲವನ್ನೂ ಮಾಡಬೇಕಾಗಿದೆ. ಇರುವಷ್ಟೇ ಜಾಗದಲ್ಲಿ ಬೆಳೆಯಬಹುದಾದಂಥ ತೋಟ ಗಿಡ ಮರಗಳನ್ನು ಬೆಳಿಬೇಕು. ಇದರಿಂದ ಕೃತಕ ಆಮ್ಲಜನಕಕ್ಕೆ ಮೊರೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಮೂಲಕ ಜೀವ ವೈವಿಧ್ಯ

ಜೊತೆಗೆ ನಮ್ಮದೇ ಆದ ಒಂದು ಸಹಾಯವನ್ನ, ನೆರವನ್ನ ನೀಡಲು, ಕೊಡುಗೆಯನ್ನ ನೀಡಲು ಅದು ಸಾಧ್ಯವಾಗುತ್ತದೆ. ನಾಗಮಂಡಲ ಚಿತ್ರಕ್ಕಾಗಿ ಸಂಗೀತ ಕಟ್ಟಿ ಹಾಡಿರುವ ಗೀತೆ. ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

0: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು ಮೇ 22ನ್ನು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರು.
1: ನಮಸ್ಕಾರ.
0: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
1: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
0: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿದ್ರು.
1: ಒಕ್ಕೂಟ
0: ಎಲ್ಲ ಸೇರ್ಕೊಂಡು ಆಗುವಂತಹದ್ದು,
1: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ, ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
0: ಈಗ ಮೇ 22ರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು ಅಂದ್ರೆ 1993 to 2000 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನ ಬದಲಾಯಿಸಿ ಮೇ 22 ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಏನು ರಿಯೋದಲ್ಲಿ June 5
0: ವಿಶ್ವ ಪರಿಸರ
1: ದಿವಸ, ಅದು 1992 ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992. ಅದು ಅಡಾಪ್ಟ್ ಆಗಿದ್ದು June 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ನ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
0: ಇನ್ನು ಈ 2026 ಅಂದ್ರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
1: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ
0: 1994
1: ಮೊಟ್ಟ ಮೊದಲು
0: ಬಹಾಮಾಸ್
1: ಅಂತ ಹೇಳ್ತಕ್ಕಂತಹ ದೇಶ, ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024 ಕೊಲಂಬಿಯಾದಲ್ಲಿ ನಡೀತು
0: ಜೀವವೈವಿಧ್ಯತ
1: ಒಂದು ದಿವಸ. ಈಗ 26 ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22 ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
0: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
1: ಇವತ್ತು ಗಾಂಧೀಜಿಯವರು

0: ಅದು ಅಷ್ಟೇ ಪಾರ್ಥಿನಿಯಂ ಆ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು, ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕಿನಿಯಸ್ ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂಥ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದ್ದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ
0: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂಥ ಸಸ್ಯಗಳು.
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂಥ ಜೀವ ವೈವಿಧ್ಯತೆಗೆ ಇರುವಂಥ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ.
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕತೆ.
0: ಆರ್ಥಿಕತೆ, ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನು ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ. ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ. ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಾಡೆಯಷ್ಟು ಇದೆ ಅಂದ.
1: ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತಹ ಒಂದು ಕೈಗಾರಿಕೀಕರಣ ಆಗ್ತಾ.
0: ಹೌದು ಅಲ್ವಾ.
1: ಹೌದು,
0: ಅದು ಸ್ಪೆಷಲಿ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು,
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು. ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತೇನಾಗಿದೆ ಅಂದರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟಿಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು,
1: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ ನಮ್ಗೆ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನ ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್, ಅದು ಎಂಡಮಿಕ್ ಬಯೋಡೈವರ್ಸಿಟಿ ಅಂತ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯು ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡು ಕಾರಣಗಳನ್ನ ತಗೊಂಡು

0: ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವು?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೇವೆ, ಅದು ಒಂದು
1: ಈಶಾನ್ಯ ಭಾರತ,
0: ಈಶಾನ್ಯ ಭಾರತದಲ್ಲಿ. ಎರಡನೇದು ಹಿಮಾಲಯ ದ ಪ್ರದೇಶಗಳು, ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು, ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್ ಅಂದ್ರೆ ಜೀವ ವೈವಿಧ್ಯತೆ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತೀರಿ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತಹ ಅಂಶಗಳು ಬರುತ್ತೆ.
1: ಯಾವ್ಯಾವ ಅಂತೀರ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು,
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡಿ,
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು 3 ಕೂಡ ಕನ್ಸರ್ವೇಷನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲಿ ಇನ್ಸಿಟು ಎಕ್ಸಿಟು ಅಂತ ಹೇಳಿ 2 ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು,
0: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು. ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನ ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
1: ವಿಧಾನಗಳು.
0: ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು, ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆಯ ಕಾಲದಿಂದ
1: ಪಾರಂಪರಿಕವಾಗಿ ಬಂದರೆ
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡ್ತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗಬೇಕು.
0: ಹೌದು.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗ್ಯ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದ್ರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು 3 ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ ನಾವು,
1: ಒಂದು ಕುಟುಂಬ ಅಂತ.
0: ಹೌದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.

0: ಅಂತರರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 10:30. ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮುಖೇಶ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಕಭಿ ಕಭಿ ಚಿತ್ರದ ಗೀತೆ. ಸಾಹಿತ್ಯ ಶಾಹಿರ್ ಅವರದು, ಸಂಗೀತ ನಿರ್ದೇಶನ ಕಲ್ಯಾಣ್.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕ್ರಿಮಿನಲ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ

ಯೋಗೇಶ್ ಅವರು ಗೀತೆಯನ್ನು ಬರೆದು ಆರ್ ಡಿ ಬರ್ಮನ್ ರಾಗ ಸಂಯೋಜನೆ ಮಾಡಿರುವ ಮಂಜಿಲ್ ಚಿತ್ರದ ಗೀತೆ. ಗಾಯಕಿ ಲತಾ ಮಂಗೇಶ್ಕರ್.

ಮೊಹರತ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜು ಶಾ.

ಅನುರಾಧ ಪೌಡ್ವಾಲ್ ಮತ್ತು ಪಂಕಜ್ ಉದಾಸ್ ಹಾಡಿರುವ ಬೇಟಾ ಚಿತ್ರದ ಗೀತೆ. ದಿಲೀಪ್ ತಾಯಿರವರ ಸಾಹಿತ್ಯ, ಸಂಗೀತ ನಿರ್ದೇಶನ ದಿಲೀಪ್ ಸೇನ್ ಮತ್ತು ಸಮೀರ್ ಸೇನ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 23

ಎರಡನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಸ್ರುಂಜಿ ಸ್ಮಾರಕ ಉಪನ್ಯಾಸ 2026 ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವುದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ, ಆಹಾರವೇ ಔಷಧಿ ಅಲ್ವಾ. ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಾವು ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಂದಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು,
2: ಶೇಕಡ 80%
1: ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧ ಆಗುತ್ತೆ?
2: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS, ಈ ತರ ಎಲ್ಲ ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿಯಿಂದ ಅಂದ್ರೆ ಸಮತೋಲಿತ ಆಹಾರ,
2: ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
1: ಸಮತೋಲಿತ ಮತ್ತು
2: ಪೌಷ್ಟಿಕ ಆಹಾರ. ಎಸ್, ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
1: ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
2: ಹೌದು
1: ಅಲ್ವಾ?
2: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
2: ಕ್ಯಾಲೋರಿಸ್ ಜಾಸ್ತಿ ತಿನ್ನೋದ್ರಿಂದ ಕಾಯಿಲೆ ಬರ್ತಿದೆ. ಹೌದು, ಕ್ಯಾಲೋರಿಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರೋಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ, ಇವಾಗ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್
1: ಪ್ಯಾಕೆಟ್
2: ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು,
2: ಎಸ್,
1: ಆಮೇಲೆ ಅದಕ್ಕೆ
2: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ಡ್ ತಿಂತ ಇದ್ರ ಅಂತ ಕೇಳಿದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ, ಏನೋ ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್ ಫುಡ್ಸ್
1: ಮಾಡ್ಬೇಕಿತ್ತು,
2: ಮನೇಲೇ ಮಾಡ್ಬೇಕಾಗಿತ್ತು.
1: ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
2: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ, ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ, ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವು ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ, ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಬೇಕಾಗಿ ಬರುತ್ತೆ, ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲೇ
1: ಅವಾಯ್ಡ್ ಮಾಡ್ಬಿಟ್ಟು
2: ಅದನ್ನ ಅವಾಯ್ಡ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಹಂಗಂದ್ರೆ ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
2: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದನ್ನ

0: ಅದೇ ನೀವು ಹೇಳಿದ್ರೆ
1: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು, ಅಂದ್ರೆ ಪಪ್ಪಾಯ, ಕಿತ್ತಲೆ, ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
0: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ, ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
1: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತಾರೆ ಅಲ್ವಾ, ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದ ಅಂತ ಕೇಳ್ತಾರೆ, ಸೀಬೆಕಾಯಿ ತಿನ್ಬೋದ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ಲೇ ತಿನ್ಬೇಕಂತೇನಿಲ್ಲ, ಬಿಕಾಸ್ ಹಾಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗುತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದರೆ ಇಲ್ಲ.
0: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
1: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಷಿಯನ್ಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿ ಸಿ ಓ ಡಿ ತೊಂದರೆ ಇರೋರು, ಥೈರಾಯ್ಡ್ ತೊಂದರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ಅಂದ್ರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೇ ಬರುತ್ತದೆ. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
0: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞರ ಹುಡುಕೊಂಡು ಹೋಗುವಂತದ್ದು, ಇಲ್ಲ ಅಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
1: ಹೌದು, ಯಾಕಂದ್ರೆ ಹಾಸನಲ್ಲಿ ಇರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ, ಇನ್ನ ಕೆಲವ್ರು ಹೆಂಗಂದ್ರೆ ಇರೋದೊಂದೇ ಜೀವನ ಇಂದು ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೆ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದೊಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕಬಹುದು ಅಂತ ಅವರಿಗೆ ಆಗಲ್ಲ.
0: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ ಒಂದ್ 3 ತಿಂಗಳ 6 ತಿಂಗಳ ಅಷ್ಟಕ್ಕೆ ಮಾಡಿದ್ರೆ ಸಾಕ, ಹೇಗೆ?
1: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರು ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ, ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ, ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರುವಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ, ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
0: ಗುಡ್ ಫ್ಯಾಟ್ ಅಂದ್ರೆ ಏನು?
1: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
0: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ,
1: ಅದನ್ನ ಬಿಟ್ರೆ ಶುದ್ಧ ಹಸುವಿನ ತುಪ್ಪ ಅಂತಂದ್ರೆ
0: ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
1: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ, ಅಂದ್ರೆ ಬೀಜ,
0: ಕಡಲೆ ಬೀಜನ ಬರುತ್ತಾದ್ರೆ
1: ಕಡಲೆ ಬೀಜ. ಬಟ್ ಎಲ್ಲದೂ ಮಿತವಾಗಿ ತಗೋಬೇಕು, ಕೆಲವೊಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೇಗಾ 3, ಒಮೇಗಾ 6 ಅದೆಲ್ಲ ಇದೆಯಲ್ವಾ, ಒಮೇಗಾ 3 ಯೂಸ್ಫುಲ್ ಆಗುತ್ತೆ, ಬಟ್ ಒಮೇಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು, ಇವಾಗ ನೀವು ನೋಡ್ತಾ ಇದ್ದೀರಾ ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
0: ತೆಂಗಿನಕಾಯಿ ಬೆಳೆಯೋ ಏರಿಯಾ, ತೆಂಗಿನೆಣ್ಣೆ
1: ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಮಾಡಿ, ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡ್ ತೆಂಗಿನೆಣ್ಣೆ ಗಟ್ಟಿ ಆಗುತ್ತೆ ಅಲ್ವಾ. ಸೊ ಅದರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ
0: ಮಳೆಗಾಲ ಮತ್ತು
1: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನೆಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
0: ಜಾಸ್ತಿ
1: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ ಗೆ ನಾವು ಶೀತ ಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದಷ್ಟು
0: ನೀಟಾಗಿ. ಯಾವ ಎಣ್ಣೆ ಸೂಟಬಲ್?
1: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು, ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಣ್ಣ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಬೀಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ
0: ಎಲ್ಲಾ ದಿನಕ್ಕೊಂದ್ಸರ್ತಿ
1: ಅಟ್ ಲೀಸ್ಟ್ 2 months 3 months
0: ಲೀಟರ್ ಇದನ್ನ ಬಳಸಿದ್ರೆ
1: ಸೀಸನಲ್ ವೈಸ್, ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್ ಅಂತ.
0: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಅಂದ್ರೆ ಎಲ್ಲರ ಮನೆಯಲ್ಲೂ
1: ಎಣ್ಣೆ
0: ನಾವು ಎಣ್ಣೆ ಬಳಸೇ ಬಳಸ್ತೀವಿ, ಇದೊಂದಾಯ್ತು.
1: ಅಂಡ್ ಮಿತವಾಗಿ ಬಳಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 liters ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋದು
0: ಸಾಕು.
1: ಆತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್? 3 ಜನ 4 ಜನ 3 liters 4 liters ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಬಾದಾಮಿ ಅಥವಾ ಕಡಲೆ ಬೀಜ ಆತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಬಹುದು.
0: ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್.
1: ಎಸ್,
0: ಆಯ್ತಾ. ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ ನಮ್ದು ಕಾರ್ಬ್ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿಯಿಂದ ಬಂದಿರೋದು.
1: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
0: ಬಟ್ ಮುದ್ದೆಗಿರ್ಲಿಲ್ವಲ್ಲ?
1: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತ ಇದ್ರು, ನಾವೇನ್ ಮಾಡ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
0: ಕೆಲಸ ಮಾಡೋರು.
1: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 or 4 ಆತರ ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದ್ರೆ ನನಗ್ ತಿಳಿದಿರಂಗು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಪಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸ್ ಇನ್ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೊ ನಮ್ಗೆ ಎಲ್ಲದೂ ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದು ಏನಾಗಿದೆ, ಇಂಟೇಕ್
0: ಜಾಸ್ತಿ ಆಗಿದೆ,
1: ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತ ಅಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದು ಏನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
0: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
1: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದರೆ ಇಲ್ಲ.
0: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ರಬೇಕು ಅನ್ನೋ ತರ.
1: ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
0: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
1: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು, ಮೀನು ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ, ಕೋಳಿ ಅಪರೂಪಕ್ಕೆ ಬಳಸ್ಬೋದು ಅಂದ್ರೆ ಎಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಟ್ ಮಟನ್ ಹೊಟ್ಟದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರೆಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವ್ರು ಎಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 1 kg ಅಟ್ಲೀಸ್ಟ್ 0.8 grams ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್ ನೀವೊಂದು
0: 50 kg
1: ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 45 50 ಗ್ರಾಮ್ ಪ್ರೋಟೀನ್ ತಗೋಬೇಕು.
0: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
1: ಒಂದು ಮೊಟ್ಟೆಲೆ 6 ಗ್ರಾಮ್ ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 ಗ್ರಾಮ್ ಬರುತ್ತೆ.
0: ಯಾಕೆ ತೆಗಿಬೇಕು ಅದು?
1: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರೋಂತ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಮೊಟ್ಟೆ ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ.
0: ಅವಶ್ಯಕತೆ
1: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು, ಹಾಲಿನಿಂದ ಬರುವಂತ, ಕಾಳಿಂದ, ಬೇಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತೇನಿಲ್ಲ.
0: ಪ್ಲೇಟ್ ಅಲ್ಲಿ ಒಂದು
1: ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ಪಾರ್ಟ್ ತಗೊಂಡ್ಬೋದು, ಇಲ್ಲಾಂದ್ರೆ 1 ಪಾರ್ಟ್ ಅಟ್ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್.

0: ಜೋಳ, ಸಿರಿಧಾನ್ಯಗಳು ಯಾವ್ದಾದ್ರೂ ಆಗ್ಬಹುದು.
1: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
0: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವಾ, ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲಲ್ಲಿ ವೈಟ್ ರೈಸ್ ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿನ್ ನೋಡಿ, ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದ್ರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಈ ತರ ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ, ಸೊ ನೀವು ಮನೇಲೆ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರುತ್ತೆ. ಹೆಂಗೆ? ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಆ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರುವಂತದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು, ಸೊ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು, ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್.
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು, ಒಂದ್ ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ.
0: ಕೇಳಿದ್ರೆ ನನ್ ತರಕಾರಿ ತಿಂತೀರಾ ಅಲ್ವಾ ಅಂತ, ನೋವು ತರಕಾರಿನೇ ತಿಂತೀನಿ ಅಂತ ಯಾವ್ದಾದ್ರು ಒಂದೊತ್ ತಿಂದಿರ್ತಾರೆ. ಇದು ಒಂದೊತ್ತಿಂದಲ್ಲ, ಮೂರ್ ಹೊತ್ತಿಗೂ ನೀವು ಇದೇ ತರ ಅಂದ್ರೆ, ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲೋ ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆ ತರ ಏನಾರು, ನೈಟಿಗೂ ಅಷ್ಟೇ. ಈಗ ಮಧ್ಯಾಹ್ನ ಬೇಳೆ ತಿಂದಿರ್ತೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದ್ದೆ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ ಅದೆಲ್ಲ ಹಿಂದಿನಿಂದನೂ ಇದೆ, ನುಚ್ಚಿನುಂಡೆ ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆ ತರದನ್ನೆಲ್ಲ ಬಳಸ್ಬೋದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ, ಅವ್ರಿಗೆ ಸಪ್ಟಾಗಿ ನೀವು ಚಾರ್ಟ್ ಕೊಡ್ತೀರಾ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ, ಅದರಲ್ಲಿ ಎರಡು ತರ ಇದೆ, ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತದ್ದು, ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತಾ ಡಯಟ್? ಡಯಟ್ ಅಲ್ಲಿ ಕಡಿಮೆ ಆಗ್ತದ
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು, ಅದೇ ಅದರಲ್ಲೂ ಅಷ್ಟೇ ಸಮತೋಲನ ಆಹಾರ ತಗೊಂಡ್ಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ
1: ಅಂದ್ರೆ
0: ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಹಗ್ಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ ಪಿ ಸಿ ಓ ಡಿ ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕು ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ, ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
1: ನಾಲ್ಕು ತಿಂಗಳು ಮಾಡ್ಬೇಕು, ಆಮೇಲೆ ಅದು ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರಬಹುದು, ಈಗ ಎದೆ ಉರಿ, ಬ್ಲೋಟಿಂಗ್ ಆ ತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ಉಳಿದು ತಿನ್ಬೇಕು.
0: ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದಾನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ, ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್, ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು,
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂಥದ್ದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದ ಇರುವಂತದ್ದು, ಟಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಾರಿನಂಶಗಳು ಅಂದ್ರೆ ಹಣ್ಣು, ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಇದರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನೋ

0: ಅಂತದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದ್ರ ಎಲ್ಲದರಿಂದನೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆತರದನ್ನೆಲ್ಲ ಯೂಸ್ ಮಾಡ್ಬೇಕು. ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರ್ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದು ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು. 2 hours ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ?
0: ಹೌದೇ, ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು, ಕೆಲವರಿಗೆ
1: ಸ್ವೀಟ್
0: ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ. ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು. ಕರೆಕ್ಟು, ಆದ್ರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್
0: ಬರೀ ಅನ್ನ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಸ್ವಲ್ಪ ಅಮ್ಮಂದಿರ್ಗು ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು.
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡುಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವುದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು, ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು 3 ಇದನ್ನ ಬರೀ 3 ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ಅದೇ ಅದನ್ನ ಚಿಕ್ ಬೌಲ್
0: ಒಬ್ಬೊಬ್ರು
1: ತಿನ್ಬೇಕು. ಇವ್ರಿಲ್ಲ, ಒಂದೇ ಕಟೋರಿನಲ್ಲಿ ಇಡೀ ಮನೆ ಟೈಮ್ ಸಾಂಬಾರ್
0: 3 ಟೈಮ್ ಆತರ ಮಾಡ್ಬಾರ್ದು. 3 ಹಿಡಿ ಹಾಕ್ತಿದ್ರು ನಮ್ ಮನೇಲೇನೆ, 3 ಹಿಡಿ ಹಾಕ್ತಿದ್ರು, ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು. ಅಂಡ್ ಒಂದೇ ಟೈಮಿಗೆ ಖಾಲಿ
1: ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ, ಅಂದ್ರೆ ಪೂರ್ತಿ ಮಾತಾಡಿದ್ರೆ ಇದೆಲ್ಲ
0: ಜನರಲ್ ಆಗಿ
1: ಈ ದಿನಾನೂ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ,
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ಅನುಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ

0: ತೊಂಬತ್ತರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸಿ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುವರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯ್ಕ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್. ನಮಸ್ತೆ.
2: ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟರ್. ಕೆಲವೊಂದು ಸಾರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವ್ರಿಗೆ. ಅದು ಒಂದು ರೀತಿಯ ಕಂಡುಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
3: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಇಟ್ಟು ಇನ್ನೂ ಇದು ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಆ ಕಿಟ್ ಎಲ್ಲ ತಗೊಂಡ್ಬರ್ತಾರೆ. ಏನಾಗುತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಗು ಹುಟ್ಟಿದ ಕೂಡಲೇ. ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗ ವಾತಾವರಣ ಬೇಗ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ನಾವು ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
2: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ
3: ಬೇಕಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಬಹಳ ಅವಸರ ಮಾಡಿಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೋಪು ಪೌಡ್ರು ಜೊತೆಗೆ ಮುಖ ಬೆನ್ನು ಕಂಕಳು ಗಿಂಕಳು ತೊಡೆ ಫುಲ್ ಹಾಕ್ಬಿಟ್ಟು ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದ್ರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ ತರ ಅವು ಬೆವರ್ತವೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂಥ ಪೌಡರ್ಗಳು ಅಥವಾ ಬೇರೆ ಬೇರೆ ಲೋಷನ್ಸ್ ಬೇರೆ ತರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟರ್ ಪೋರ್ಸ್ ಇರ್ತಾವೋ ಅವು ಬ್ಲಾಕ್ ಆಗ್ತದೆ.
2: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
3: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತು ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗೋದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ, ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕ್ಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ, ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲಿನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ಜರ್ನಿಲಿದ್ದ ಪಾಪ ತಾಯಂದ್ರು ಅಥವಾ ಹುಷಾರಿಲ್ದಾಗ ಏನ್ ಮಾಡ್ತಾರೆ, ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದೇನು ಹುಚ್ಚೆ ಮಾಡಿರ್ತ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು, ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಏ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವುದು ಸೋಪ್ ಇದು ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಕ್ಕಂತಹವರು ಅವ್ರ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ, ಅವರು ಕೂಡ ಮಗುನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಬೇಕು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದ್ರೆ ಈಗ ನಾವೇನೋ ಕೆಲಸ ಮಾಡಿರ್ತೀವಿ, ಅಡುಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತಗೊಂಡಾಗ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗು ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಅಪ್ ಟು 1 ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇನೆ ಕೆಂಪಗಾಗೋದು, ಕಿವು ಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡುತ್ತೆ, ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗಲಿ ಯಾಕೆ ಹಾಲು ಕುಡಿಯಲ್ಲ ಇದು ಮಾಡ್ತೇವೆ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೋಪ್ಗಳನ್ನ ಹಾಕೋದಾಗಲಿ, ಲೋಷನ್ಸ್ಗಳು ಹಾಕಿದ್ರೆ ಮಕ್ಳಿಗೆ ತುಂಬಾ ತೊಂದರೆ ಆಗೋದು. ಆದಷ್ಟು ತಾಯಂದ್ರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟರೆ ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯವರ್ಧಕಗಳು ಹಾಕೋದು, ನನ್ನ ಮಗು ಕಪ್ಪುಗಿದೆ ಇದನ್ನು ಚಿರಿಸಲು ಬೆಳಗ್ಗೆ, ತಾಯಂದಿರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲ್ಯಾಕ್ ಆಗಿ ಹುಟ್ಟುಬಿಟ್ರಂತೂ ತುಂಬ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾಣುತ್ತೆ ಅಂತೇಳಿ ಏನಾರೆ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
2: ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೆ ಹೆಚ್ಚಿನ ಮಟ್ಟಿಗೆ. ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದರೂ ಮುಟ್ಟಿ ಎಷ್ಟೋ ಹೊತ್ತಾದರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ. ನಾವೇ ಎಲ್ಲಾದರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ?
3: ಸತ್ಯ ಸತ್ಯ. ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೆಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆ ಇದು ನೀವು ಹೇಳಿದ್ದು. ಇನ್ನೊಂದು ಏನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳಕ್ಕೆ ಒಂದು ಇವ್ರನ್ನ
2: ಇಟ್ಕೊಂಡ್ಬಿಡ್ತಾರೆ
3: ಕೆಲಸದವ್ರು. ಪಾಪ ಇವರಿಲ್ಲಿ ಅಡುಗೆ ಮಾಡಕ್ಕೆ ಇದು ಮಾಡಿದ್ರೆ ಮಗುನ ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ಬಿಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡತಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ಕೆ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರಿಗೆ ಭಯ ಇರುತ್ತೆ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೇ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತದೆ.
2: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕೆಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂಥದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂಥದ್ದನ್ನು ನೋಡಿದೀವಿ. ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಏನು ಹೇಳ್ತೀರಿ ಡಾಕ್ಟ್ರೆ?
3: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ, ಬಹಳ ತಪ್ಪು. ಯಾಕಂದ್ರೆ ನಮ್ಮ ದೇಹದ ಉಷ್ಣತ ಮಾಪನ ಏನಿದೆ ಅದರ ಕೆಳಗಡೆ ಇರಬೇಕು ನಾವು ಸ್ನಾನ ಮಾಡ್ತಕ್ಕಂಥ ನೀರು. ಬೆಸ್ಟ್ ಅಂತ ಅಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ. ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡೋದಾದ್ರೆ ಉಗುರು ಬಿಸಿ, ನಮ್ದು ದೇಹದ ಉಷ್ಣತ ಮಾಪನಗಿನ ಕಡಿಮೆ ಇರಬೇಕು. ಯಾವುದೇ ಕಾರಣಕ್ಕೂ ತುಂಬಾ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬೋದು, ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬೋದು. ಆದಷ್ಟು ಸ್ನಾನ ಮಾಡಿಸೋ ಉಗುರು ಬೆಚ್ಚಿ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚಿ ನೀರು ಬೆಸ್ಟ್. ಕೆಲವರು ತುಂಬಾ ಬಿಸಿ ಚಳಿಗಾಲದಲ್ಲಿ ತುಂಬಾ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗುತ್ತೆ, ಇವನ್ ಬರ್ನ್ಸ್ ಆಗ್ಬಹುದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗ ಗಾಯಗಳಾಗ್ತಾರೆ.
2: ಇನ್ನು ಆ ಮಗುವನ್ನ ಮಲಗಿಸುವಂತಹ ಜಾಗ ಏನಿದೆ, ಒಂದು ಬಾಣಂತಿಯ ಒಂದು ಕೋಣೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಾಳಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಆ ಕೋಣೆಯ ವಾತಾವರಣ ಹೇಗಿದ್ರೆ ಸೂಕ್ತ ಅಂತೀರಿ?
3: ಅಕ್ಷರಶಃ ನಿಜ, ಅಕ್ಷರಶಃ ನಿಜ. ಯಾಕಂದ್ರೆ ಮಗುನ ಮಲಗಿಸಬೇಕಾದ್ರೆ ಆ ಹಾಸಿಗೆಗಳು ಸಂಪೂರ್ಣವಾಗಿ ಶುಭ್ರವಾಗಿರ್ಬೇಕು, ಕೆಳಗಡೆ ಏನ್ ಬಟ್ಟೆ ಹಾಕಿರ್ತಿರೋ ಪ್ರತಿದಿನ ಅದನ್ನ ವಾಶ್ ಮಾಡಬೇಕು. ಕಾಟನ್ ಇದ್ರೆ ಒಳ್ಳೇದು, ಈವನ್ ಐರನ್ ಮಾಡಿಸಿದ್ರು ಇನ್ನೂ ಒಳ್ಳೇದು. ಬಟ್ಟೆಗಳನ್ನ ಏನ್ ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂಥ ಬಟ್ಟೆ, ಆ ಮಗು ಹಾಕ್ತಕ್ಕಂಥ ಡಯಾಪರ್ಸು, ಆ ಮಗುಗೇನು ಹೊದಿಕೆ ಹಾಕ್ತೀರಿ, ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ರೆ ಬಹಳ ಸೂಕ್ತ, ಯಾವ ತರದ ಅಲರ್ಜಿಸ್ಗಳು ಆಗೋದಿಲ್ಲ. ಇನ್ನೊಂದ್ ಎರಡು ಏನ್ ಮಾಡ್ತಾರೆ ಅಂದ್ರೆ, ಈಗ ಮಗು ಹುಟ್ಟಿದ್ಕೊಳ್ಳಿಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲಾರು ನೋಡಿದ್ರೆ, ಅದು ಬಹಳ ಡೇಂಜರಸ್, ಹಾಕ್ಲೇಬಾರ್ದು. ನಮ್ಮ ಮನೆಯಲ್ಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು ನಾವು ತಗೊಂಡು ಹೋಗೋದು ಬಹಳ ಸೂಕ್ತ. ಇವೇನು ಮಾರ್ಕೆಟಲ್ಲಿ ಸಿಗುತ್ತೋ ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ತರ ಅದನ್ನ ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ. ಯಾಕಂದ್ರೆ ಮಗು ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಐರನ್ ಮಾಡೋ ಬಟ್ಟೆಗಳನ್ನೇ ನಾವು ಪ್ರತಿದಿನ ಮಗುಗೆ ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆ ಅಲ್ಲ, ಆದಷ್ಟು ಈ ಚಳಿ ಆಗತ್ತೆ ಬಾಣತಿಗೆ ಅಂತೇಳಿ ಎಲ್ಲ ಮುಚ್ಚಿಬಿಡ್ತಾರೆ, ತಪ್ಪೋದು. ಗಾಳಿ ಸರಾಗ ಆಗಿರ್ಬೇಕು. ನಿಮಗೆ ಆ ಥರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ಸ್ ಹಾಕೋಬಹುದು, ಬಟ್ ಗಾಳಿ ಯಾವತ್ತೂ ಒಂದು ಕಡೆಯಿಂದ ಒಂದು ಕಡೆ ಸಂಚಲನ ಮಾಡ್ತಿರ್ಬೇಕು, ತಾಯಿಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲೋ ಮಗುಗೆ ಆಟೋಮೆಟಿಕ್ ಆಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬೋದು. ಹಂಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರ್ಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರ ಹೊರತ ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರ್ಬೇಕು.
2: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತಿದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿದ
3: ಸಾಧ್ಯತೆ ಇದೆ. ಯಾಕಂದ್ರೆ ಉದಾಹರಣೆ, ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆತ್ತ ಕಳೆದ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂಥ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮಾ ಅಂತೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತೇಳಿ ಕರಿತೀವಿ, ಇಂಥವೇನು ಮಾಡ್ತಾವೆ, ಮಗುನ ಎತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸೋಕ್ಕೆ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಮೈ ಮೇಲೆ ಧೂಳಿರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ಕೊಂಡು ಮುದ್ದಾಡ್ತಾರೆ, ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ರೋಗಾಣುಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗಲಿ ಅವ್ರ ಸಂಬಂಧಿಕರಾಗಲಿ ಬರೋಕ್ಕೆ ಮುಂಚೆನೇ ಅವರು ಕೈಕಾಲನ್ನು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಮಗುನ ಎತ್ಕೊಂಡು ಮಾಡಲಿ. ಆಮೇಲೆ ಮುದ್ದಾಡ್ಬೇಕಾದ್ರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದರೆ ನಮ್ಮ ಬಾಯಲ್ಲಿ ಗಂಟಲಿರತಕ್ಕಂತಹ ಸೋಂಕುಗಳು ಮಗುಗೆ ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಮಗು 1 ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದು ಮಾಡಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ, ನಾವು ಭಾಳ ಕ್ಲೀನ್ ಇರಬೇಕು. ಹಾಗಾದರೆ ಮಾತ್ರ ಇವೆಲ್ಲ ತೊಂದರೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು.
2: ಡಾಕ್ಟರ್, ಈ ಒಂದಷ್ಟು ನಾವೇನು ಮಾತಾಡಿದ್ವಿ ಅವೆಲ್ಲವೂ ನಾವೇನು ಮಾಡಬೇಕು ಅನ್ನುವಂಥದ್ದು, ಅಂದರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
3: ಸಾಮಾನ್ಯವಾಗಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತು ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪನೂ ಇದಾಗ್ಬಿಡ, ಆ ಥರ ಇದು ಮಾಡಿದಾಗ ಏನಾಗುತ್ತೆ ಬೆವರು ಸಲೆಗಳು ಹೆಚ್ಚಿಗೆ ಬರ್ಬೋದು. ಅಥವಾ

0: ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ಮದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬೋದು, ಪಯೋಡರ್ಮ ಅಂತೇಳಿ ಕರಿತೀವಿ, ಈ ಥರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗುಗೆ ತೊಂದರೆ ಇದ್ದರೆ ಮಕ್ಕಳ ವೈದ್ಯರಿಗೆ, ಅಥವಾ ಏನೋ ಚರ್ಮ ತೊಂದರೆ ಇದ್ರೆ ಚರ್ಮರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೆಯದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದು ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನು ಹಚ್ಚೋದೆಲ್ಲ ಮಾಡ್ತಾರೆ, ಅವೆಲ್ಲ ಮಾಡಬಾರ್ದು.
1: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ. ಪಾಪ ಅದು ಯಾವಾಗಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ, ಚಿಕ್ಕ ಮಗುನೇ, ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು, ಹಾಗಾಗಿ ಮಗುಗಿದೆ ಅಂತ ಅಂದ್ರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
0: ಸಾಧ್ಯತೆ ಇರುತ್ತೆ,
1: ಮಗುಗೆ ಬರುತ್ತಾ
0: ಸಾಧ್ಯತೆ ಇರುತ್ತೆ. ಈಗ ಮಗುಗೆ ಏನಾರೇ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರೋದು, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ, ಮಗು ತಾಯಿ
1: ಸಂಪರ್ಕದಲ್ಲಿ,
0: ಮಗು ತಾಯಿದು ಉಷ್ಣತಮಾಪನ ಬಹಳ ಇಂಪಾರ್ಟೆಂಟ್. ಮಗುವಿನ ಯಾವಾಗಲೂ ಮಗು ಬೆಳೆಯುವವರೆಗೆ ಅಪ್ ಟು 6-7-8 ತಿಂಗಳು ನಡೆಯುವವರೆಗೆ ಕೂಡ ತಾಯಿ ಮಡ್ಲಲ್ಲೇ ಇರ್ತದೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ, ತಾಯಿ ಶಾರೀರಿಕ ಶುಚಿತ್ವ, ಮಗುನ ನೋಡ್ಕೊಳ್ಳೋದು, ಮಗುನ ಯಾವ ಥರ ಬಟ್ಟೆ ಹಾಕಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನು ಮಾಡಬೇಕು, ಮಗು ಮೈ ಮೇಲೆ ಏನಾದರೂ ನಾವು ಯಾವ ಥರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರಬೇಕು. ಸೊ ತಾಯಿ ಆರೋಗ್ಯ ಕಾಪಾಡಿದರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಬಂತು ಅಂದರೆ ನೆಕ್ಸ್ಟ್ 2 ಡೇಸ್ ಆದಮೇಲೆ ಮಗು ಬಂದಿರುತ್ತೆ, ಸೀನುತ್ತಲ್ಲ, ಸೀನ ಅದು ಉಸಿರಾಡ್ತಿರುತ್ತೆ ಅಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ, 100%. ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ಥರ ಹಾಕಿದರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷದ ತುಂಬ ಚೆನ್ನಾಗಿರುತ್ತೆ. ತಾಯಿ ಮಗು ಅನನ್ಯವಾಗಿರ್ತಾರೆ, ಯಾವ ಥರ ಈ ಮಗುಗೆ ಏನಾದ ಕೂಡಲೇ ತಾಯಿಗೆ ಟೆನ್ಷನ್ ಶುರು ಆಗ್ಬಿಡ್ತಾರೆ, ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ, ಅಯ್ಯೋ ಏನೋ ಪಾಪು ಹಾಲು ಕುಡಿತಲ್ಲ, ತುಂಬ ಚೆನ್ನಾಗಿ ಆಡ್ತಿತ್ತು, ಏನು ಮಾಡಿದಿಲ್ಲ ಅಂತ. ಆ ಥರ ಟೆನ್ಷನ್ನು ಮಾಡೋ ಬದಲು ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಚಾಚು ತಪ್ಪದೆ ಹುಷಾರ ನೋಡ್ಕೊಂಡ್ಬಿಟ್ರೆ ಯಾವುದೇ ಥರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದರೆ ಮಗು ರೋಗನಿರೋಧಕ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ಥರದ ಆಹಾರಗಳನ್ನ ಕೊಡದಲೆ ಒಳ್ಳೆ ಆಹಾರ ತಾಯಿ ಕೊಡಬೇಕು. ಮಗುಗೇನು ತಾಯಿ ಎದೆ ಹಾಲು ಅಷ್ಟೇ, ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದಂದ್ರೆ ಮಗು ಕೂಡ ಅದೇ ಥರ ಆಗುತ್ತೆ. ಸೊ ತಾಯಿಗೆ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ಥರದ ತೊಂದರೆ ಇಲ್ಲದೆ ಅದು ಬೆಳೀತದೆ. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ಲದೆ ತಾಯಿ ತನ್ನ ತಾಯಿತನವನ್ನು ಅನುಭವಿಸಬಹುದು ಮಗು ಜೊತೆಗೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
0: ವೈರಲ್ ಇನ್ಫೆಕ್ಷನ್.
1: ವೈರಲ್ ಇನ್ಫೆಕ್ಷನ್ ಇರುತ್ತೆ, ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟ್ರೆ ಮಗುವಿಗೆ ಚರ್ಮದ ಸಮಸ್ಯೆನ?
0: ಒಳ್ಳೆ ಒಳ್ಳೆ ಪ್ರಶ್ನೆ. ಏನಾಗುತ್ತಮ್ಮ, ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮು ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ಕೊಳ್ಳೋದ್ರಿಂದ, ಅವರಿಗೆ ಇರೋದ್ರಿಂದ, ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ, ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಮಾಡಿದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದರೆ ವೈರಲ್ ಇನ್ಫೆ ಬೇರೆ ಬೇರೆ ಇರ್ತವೆ, ಬರೀ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ಥರ ವೈರಲ್ ರ್ಯಾಷಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ಥರದ ಮನೆ ಮದ್ದು ಯೂಸ್ ಮಾಡೋದಾಗಲಿ, ಬೇರೆ ಇದು ಮನೇಲಿ ಯಾವುದು ಆ ಮಗುಗೆ ಹಾಕಿದ್ದೆ ಅಂತ ಇರತಕ್ಕಂಥ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರಲ್ಲಿ ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೆಯದು.
1: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯೆ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
0: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನಿಮೋನಿಯಾ ಆಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು, ಅಥವಾ ಬೇರೆ ಹೀಟ್ ಆಗ್ಬಿಟ್ಟು ಇದು ಮಾಡೋದು ಅವೆಲ್ಲ ಮಾಡೋದ್ರ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳನ್ನ ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸ್ ಅಂತ ಬರುತ್ತೆ, ಆಮೇಲೆ ವಾರ್ಟ್ಸ್,
1: ಅದು ಸೋಂಕ ಡಾಕ್ಟರ್, ನರಳೆಣ್ಣು ಸೋಂಕ,
0: ವೈರಲ್ ಇನ್ಫೆಕ್ಷನ್.
1: ಹೌದಾ?
0: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವಾಗ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಬಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ಗಳು ಬರ ಸಾಧ್ಯತೆ ಇರುತ್ತೆ.

0: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
1: ಡೆಫಿನೆಟ್ಲಿ ಎಲ್ಲರಿಗೂ ಈಗ ಏನಾಗುತ್ತೆ, ನಾವು ತುಂಬಾ ಬೆವರುತ್ತೀವಿ, ನಮಗೇನು ಹೆಚ್ಚಿಗೆ ಬೆವರುತ್ತಿರ್ತಾರೆ ಮಕ್ಕಳು. ಅದಕ್ಕೆ ಅವರಿಗೆ ನಮಗೇನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳುತ್ತೆ. ಈ ಬೆವರು ಸಲಹೆಗಳು ಬಹಳ ಬೇಗ ಕಾಣಿಸ್ಕೊಳುತ್ತೆ ಅದು ಮಕ್ಕಳಲ್ಲಿ. ಹಾಗಾಗಿ ಅವರಿಗೆ ಸೇಮ್ ನಾ ಏನ್ ಹೇಳಿದ್ನು, ಅದಕ್ಕೆ ದಿನಕ್ಕೆ ಎರಡು ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರು ಸಲಹೆ ಬಂದ ತಕ್ಷಣ ನೋಡಿ ತುಂಬಾ ಕಡತ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂಥ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು. ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿಗೆ ಹೋಗದಂಗೆ ಅವರು ನೋಡ್ಕೋಬೇಕು.
0: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜಾ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
1: ಒಳ್ಳೆ ಆಹಾರ, ಆಮೇಲೆ ಪ್ರತಿಯೊಂದು ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಿ ಆಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ದೇವರು ರೋಗ ನಿರೋಧಕ ಶಕ್ತಿ ಇರುತ್ತೆ, ತೀರಾ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂಥ ವ್ಯವಸ್ಥೆನ ಮಾಡ್ಕೊ.
0: ಹೌದಲ್ವಾ, ಮಕ್ಕಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
1: ಆಡ್ಲಿಕ್ಕೆ ಬಿಡಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
0: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅವರಿಗೆ.
1: ಸಾಮಾಜಿಕ ಬಹಳ ಇಂಪಾರ್ಟೆಂಟ್. ಅವ್ರ ವಯಸ್ಸಿದ್ದಾಗಿರ್ತಕ್ಕ ಮಕ್ಕಳ ಜೊತೆಗೆ ಬೆರೀತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ, ಏನೋ ಕಲಿತಾ ಭಗವಂತ ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದು ಮಾಡೋದು ಬಹಳ ಸೂಕ್ತ.
0: ಮತ್ತೊಂದು ಪ್ರಶ್ನೆ ಅಂದ್ರೆ ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ ನಾವು ಕೇಳುವಂತದ್ದು?
1: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡು ನಮ್ಮ ಪಕ್ಕದಲ್ಲಿ ಮಲಸ್ಕೊಂಡ್ಕೊಂಡು ಕೆಲವು ಟೈಮ್ ಕಚ್ಚಬಹುದು, ಎಸ್ಪೆಷಲಿ ನಾಯಿ, ಬೆಕ್ಕು, ಬೆಕ್ಕು ಸ್ಕ್ರಾಚ್ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ಬರ್ಡ್ಸ್, ಇವ ಮೇಲೆ ಕೂಡ ಸೋಂಕುಗಳಿರ್ತವೆ, ಅದರಿಂದ ನಮಗೆ ಬರ್ತಕ್ಕಂಥ ಸಾಧ್ಯ. ಈಗ ನೋಡಿ, ಸ್ವಲ್ಪ ನಾಯಿ ಕಚ್ಚಿಬಿಟ್ರೆ ಹೇಳೋಕ್ಕಾಗಲ್ಲ, ತುಂಬ ಡೇಂಜರ್. ಬೆಕ್ಕು ಕಚ್ಚಿದ್ರು ಕೂಡ ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂತೇಳಿ ಬರುತ್ತೆ. ಈವನ್ ಬರ್ಡ್ಸ್ ತಗೊಂಡ್ರು ಕೂಡ ನಮಗೆ ಈ ಬರ್ಡ್ ಫ್ಲೂ ಅಂತ ಬರುತ್ತಲ್ಲ, ಆ ಥರ ಸಾಧ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಆದಷ್ಟು ಪ್ರಾಣಿಗಳನ್ನ ಮುದ್ದು ಮಾಡಿದ ತಕ್ಷಣ ನಾವು ಕೈಗಾಗಲು ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನಮ್ಮ ಕೆಲಸಗಳು ಮಾಡಬೇಕು. ಮುದ್ದಾಡಿದ ಮೇಲೆ ಕಂಪಲ್ಸರಿಯಾಗಿ ನಾವು ನಮ್ಮ ಕೈಗಳನ್ನ ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡೋದು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಸೂಕ್ತ.
0: ಕೂದಲೆಲ್ಲ ಉದುರಿರುತ್ತೆ, ಅದೆಲ್ಲದು ಹೇಗೋ ದೇಹಕ್ಕೆ ಸೇರುತ್ತೆ.
1: ಅಲರ್ಜಿಗಳು ಏನಾಗುತ್ತೆ, ಬೆಕ್ಕುಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೂದಲುಗಳು ಉದುರುತ್ತೆ, ನಾಯಿಗಳು ಉದುರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವೆ. ಅಲರ್ಜಿ ಅಲ್ಲದೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು, ಅವು ಜಲ್ಲು ರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂಥ ಆಬ್ಡೋವೈರಸ್ ತೊಂದರೆ ಮಾಡ್ಬೋದು. ಹಾಗಾಗಿ ಆದಷ್ಟು ದೂರ ಇಟ್ಟು ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೇದು. ಮಕ್ಕಳು ಒಂದು ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದು ಮಾಡೋದು, ಮುದ್ದಾಡೋದು, ಬಾಯಲ್ಲಿ ಇದು ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳಲ್ಲ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತೆ ಅಂದ್ರೆ ಈಗ ನಮಗೆ ಯಾಕೆ ಕಾಯಿಲೆ ಇರ್ತೋ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದು ಮಾಡೋ ಟೈಮಲ್ಲಿ ಅವ್ರಿಗೆ ಇರ್ತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದೇನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಳ್ಕೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
0: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನು ಹೇಳ್ತೀರಿ?
1: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾಗುತ್ತೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗೆ ಈಗ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರೆ ಅವರು, ಅಥವಾ ಕೆಮ್ತಾರೆ, ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿರ್ತಕ್ಕಂಥ ರೋಗಾಣುಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತಾವೆ ವಾತಾವರಣಕ್ಕೆ. ನಾವು ಹತ್ತಿರ ಇದ್ರೆ, ಈಗ ನಾನು ಮಾತಾಡ್ತಿರ್ತೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ತಿರದಲ್ಲೇ ಇದ್ದೀರಾ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನಿಮ್ಗೆ ಉಸಿರಾಟದ ಮೂಲಕ ಹೋಗಿ ನಿಮಗೆ ರೋಗ ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತು ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳಿರ್ತವೆ ಅದನ್ನು ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸು, ಓವರ್ ಕ್ರೌಡೆಡ್ ಬಸ್ಸಸ್ಸು, ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ ಸಮಸ್ಯೆಗಳು ಬಹಳ. ಅವರಿಗಿರ್ತಕ್ಕಂಥ ನಮಗೆ ಬಂದ ಮೇಲೆ ಆ ಮನೆಗೆ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ಥರ ಕಾಣಿಸ್ಕೋಬಹುದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬಹುದು. ಹಾಗಾಗಿ ಅದೊಂದು 7-8 ದಿನ 8-10 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಶಕ್ತಿ ಚೆನ್ನಾಗಿಲ್ಲ ಅಂದರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಪು ಕೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸು, ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ಥರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ನನ್ನ ಅನಿಸಿಕೆ.
0: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟರ್, ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
1: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು. ಅವನ್ನ ನಾವು ಕಾಡ್ಬೇಕಾದ್ರೆ ಇಬ್ರು ಆರೋಗ್ಯನೂ ಬಹಳ ಮುಖ್ಯ. ತಾಯಿ ಆರೋಗ್ಯನೂ ಮುಖ್ಯ, ಮಗು ಆರೋಗ್ಯನೂ ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯವನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದು ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತು ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ಥರದ ಏನಾರೇ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆಗೆ ಒಳಗಾಗದಲೆ ಮೂಢನಂಬಿಕೆಗಳನ್ನ ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನೀವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
0: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
1: ಥ್ಯಾಂಕ್ ಯು ವೆರಿ ಮಚ್.
0: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ಇದುವರೆಗೆ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳ ಬರ್ರಿ.
1: ಬಂದೆ ಬಂದೆ, ಬಹಳ ದಿವಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮಿಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕೋ ಮುಖ ಎಲ್ಲ ಎಷ್ಟು ಸಣ್ಣಗೈತಿ.
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
1: ಯಾಕ ಅದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವ?
2: ಹೆಂಗ್ ಮಾಡುದ್ರಿ ಅಕ್ಕ, ಮುಂದೆ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನು ಎಷ್ಟು ಎತ್ತರ, ಎಷ್ಟು ಚಂದ, ಎಷ್ಟು ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ, ನಿನಗ ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ.
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸೋ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ನ ಮಗನಿಗೆ ಇಲ್ಲಿ ಕೆಲಸಕ್ಕೆ ಸೇರಲು ಹೇಳು.
2: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ, ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗೆ ಗೊತ್ತಲ್ಲ.
2: ಅಲ್ಲಿ ಕೇಳದಂಗಾಗಿತ್ರಿ.
1: ಅಲ್ಲಿ ಮೂರು ಭಾಗದೊಳಗ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
2: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹ್ಯಾಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
2: ಮಿಲಿಟರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳಿಸಿದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಾಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರೆ ಬರೀ 4 ವರ್ಷ ಅವಧಿಯ ಒಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದರೆ ಉಳಿಕಬಹುದು, ಅಥವಾ ಬೇಡ ಅಂದರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನೆ ನೋಡು ಎಷ್ಟು ಚಲೋ ಅದ ನೋಡು. 30,000 ಪ್ರಾರಂಭವಾಗಿ 40,000 ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದು ಕಟ್ ಮಾಡಿಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕೆ ಸೇರಬಾರದು ಹೇಳು. ನಿನ್ನ ಮಗನಿಗೆ ಸೇರಕ್ ಹೇಳು ಮತ್ತ
2: ಅಂದ್ರ ವಾಪಸ್ ಈ ಕಡೆ ಬರ್ಬೋದು.
1: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
2: ಇಲ್ಲಿ ಅದು ಬಿಟ್ಟು ಬಂದ ಮೇಲೂ ನಮಗ್ ದುಡ್ಡು ಬರ್ತಾವ ಅನ್ನಂಗ ಐತಲ್ರಿ ಅಕ್ಕ.
1: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತು ಕಲ್ತ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡು ಬರ್ತಾನ.
2: ನಾನು ನನ್ನ ಮಗನಿಗೆ ಹೇಳ್ತೀನ್ರಿ ಅಕ್ಕ ಇದ್ ಮಾಡಕ.
1: ಹೇಳು, ಯಾಕಂದ್ರ ಅವ ಸಿಲೆಕ್ಟೇ ಆಗ್ಬಿಡ್ತಾನ ನೋಡ್.
2: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
1: ಹೌದು,
2: ಬಹಳ ಹೇಳತ್ತೀನ್ರಿ ಅವನಿಗೆ. ನೀವು ಇದು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
1: ಹೌದು ಹೌದು, ಇನ್ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡು. ಇತ್ತೋ ಓದು ಒಂದ್ ಸ್ವಲ್ಪ ನೋಡು.
2: ಎಲ್ಲಿದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟು ಓದೋದ್ ಕಲ್ತೀನಿ, ಓದ್ತೀನಿ ನೋಡು. ನನ್ನ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ, ಇದು ಇಲ್ಲೇ ಇಟ್ಟೋರಿ, ನಾನು ಹೇಳ್ತೀನಿ ಅವನಿಗೆ
1: ನೋಡು, ಓದು ಒಂದ್ಸಲ ನನ್ ಮುಂದೆ ನೋಡುನು.
2: ಹಾ, ಇಲ್ಲ ಐತಲ್ರಿ ಅಕ್ಕ, ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ. ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದೇಳ್ರಿ ಅಕ್ಕ, ಇದು ಬಹಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರೆ.
1: ವಿಶೇಷ ತರಬೇತಿ ಅಂತ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
2: ಹಾ, ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ, ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ

0: ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ. ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ, ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ. ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
1: ಹೌದು.
0: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವ್ ತಗೋಬೇಕ್ ನೋಡ್ರಿ ಅಕ್ಕ, ಹೆಂಗಾರ ಮಾಡಿ.
1: ಹೌದು,
0: ನಾವು ಇದ ಎಷ್ಟೆಲ್ಲ ಗೌರ್ಮೆಂಟ್ ತೋರು ಸರ್ಕಾರ ಕೊಡಾಕತ್ತೈತಿ ಅಂದ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
1: ಅದು ಮತ್ತ ಬರೀ 4 ವರ್ಷ ನೋಡು,
0: 4 ವರ್ಷ ಅಲ್ರಿ.
1: ಹೌದು.
0: ಮಾಸಿಕ ವೇತನದ 30% ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮಗ್ ಪಗಾರ್ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮಗೆ ಉಪಯೋಗ ಆಗ್ತೈತಿ.
1: ಅದು
0: ಇವ್ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದ ಇವರಿಗೆ ಇಲ್ಲಿ ಸೈದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು.
1: ಹೌದು ಹೌದು.
0: ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗೆ ಉಳಿತಾಯ ಮಾಡಿ ಕೊಡ್ತಾರೆ ಅಕ್ಕ. 4 ವರ್ಷಗಳ ಸೇವೆ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
1: ಹೌದು.
0: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 104,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತಿ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ, ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
1: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗ್ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ವರ್ಷ
0: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ. ಇದನ್ನ
1: ಹೇಳ್ಬಿಡು ಮತ್ ನನಗ್ ಹಂಗೆ ಶರ್ಬತ್ ಮಾಡ್ಕೊಡ್ತೀನಿ, ಹಂಗೆ ಕಳಿಸ್ತೀವ.
0: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ORS ಜ್ಯೂಸೇ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಾಟ್ಲ್ಯಾಗ ಹಾಕ್ತೀನಿ, ಯಾವಾಗ ಕುಡಿಯಂತ ಬರ್ರಿ.
1: ಹಂಗಂತಿ ಚಲೋ ಅಲ್ಲ, ಅದು ಕುಡ್ಕೊಂತಿದ್ರ.
0: ಹ್ಞೂರಿ ಅಕ್ಕ, ಶರ್ಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅವು ಇವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
1: ಹೌದಲ್ಲ, ಬಾಳ ಚಲೋ ನೋಡುವ ಅಕ್ಕ. ಹಂಗಂದ್ರೆ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದು ಬಿಡ್ತೀನಿ.
0: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
1: ಸರಿ ಸರಿ.
2: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
3: ಕವಿತಾ ದೇಶ್ಮುಖ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ

0: ಬಹುಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು ಮುಂಬರುವ 2027 ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20 ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18 ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ 16 ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ T20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 kHz ಮತ್ತು ODRM ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಒನ್ ರಾಬರಿ ಕಥೆ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ಅನುರಾಧ ಭಟ್.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ? ಏನಾಯ್ತು?
1: ಫೀಸ್ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
3: ಆರ್ ಬಿ ಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದುವರೆಗೂ ಪ್ರಸಾರವಾಯಿತು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ

0: ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 191 ಮರದ ರೆಂಬೆಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳ್ಳೋಕೆ ಶುರು ಮಾಡಿದರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ದರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನೋಕ್ಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತೆ. ಅದೆಲ್ಲ ಬಹಳ ಖುಷಿಯಾಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯಗ್ರಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆಗೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು, ಇವ್ರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗಾಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ. ಇವ್ರ ತಲೆಗಿದೆಯಲ್ಲ ಅದೇನು ತಿಂತೇನೋ ಅಂತೇಳಿ ಮಿತ್ರನ ಕೇಳೋ ಧೈರ್ಯ ಇಲ್ಲ. ಅವನು ಬಡಿಸಿದ್ದಲ್ಲ ಸೇವಕ, ಅವನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ, ಇವು ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡುವೆಡಿಕೆ ತೋರಿಸ್ಬಾರ್ದು, ಇಂಗ್ಲೆಂಡ್ ಇದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅಂತ ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡಬೇಕು, ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಮುಂಬೈಲಿ ಹೊಲಸು ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರು ಗೊತ್ತಿಲ್ಲ ಪಾಪ, ಅವ್ರು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು, 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, 2 ಎಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಹೊರಳಿಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೆ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ. ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ 1/2 ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರ ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ, ಟೋಪಿ ಹಾಕ್ಕೊಂಡಾಗ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು, ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕ್ಕೆ ಸಾಧ್ಯ ಇದೆಯಾ, ಇನ್ನೂ ಬೇರೆ ವಿಷಯಗಳಿದ್ದಾವೆ ಅಂಥೇಳಿ. ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡಾನ್ಸ್ ಗೊತ್ತಿರಬೇಕು ಅಂತ, ಆಗಲಿ ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಅಂತ ಹೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆನೂ ಆಗಿತ್ತು. ಅವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, 3 ಪೌಂಡು ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ, ಇವ್ರು ಕೇಳಿದರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದು ಅಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ, ಬೈರಾಗಿ ಇದ್ದ ಲಂಗೋಟಿ ಒಂದಿತ್ತು, ಇಲಿ ಕಡೆ ಬರ್ತಿತ್ತದು, ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ, ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ, ಹಸು ನೋಡ್ಕೊಳ್ಳೋಕೆ ಹುಡುಗಿನ ತಗೊಂಬಂದ, ಮನೆಗೆ ಆಕೇನು ಮದುವೆ ಆದ, ಸಂಸಾರ ಶುರು ಆಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ 3 ಪೌಂಡು, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು ಅವನಿಗೊಂದಿಷ್ಟು ಹಣ, ಅವನು ಪ್ರೇರಣೆ ಅಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೋಕೇಶನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದು ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಹೇಳಿದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಷ್ ಕಳಿಬೇಕಾಗಿಲ್ಲ, ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತರೆ ಸಭ್ಯ ಗೃಹಸ್ಥ ಆಗ್ತೀನಾ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ, ಇಲ್ಲಿ ನಾ ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ, ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ ನೃತ್ಯ ಅದೆಲ್ಲ, ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿಯಾಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೋಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ, ದಯವಿ ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ ಟಿ ವಿ ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ

0: ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಭಾಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ ಹೊಚ್ಚು. ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ ಅಷ್ಟು ಲಕ್ಷಾಂತರ ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು. ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅದು ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾ ಇದೆ ನನಗೆ. ನಾನು ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಪದ್ಧತಿ ಅದು, ಹೆಣ್ಮಕ್ಳ ಕಡೆಯಿಂದ ಕೊಡಿಸೋಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾವಣೆ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನೇ ಒಂದು ಬೇರೆ ಕೊಠಡಿ ಮಾಡ್ಕೊಂಡು ಇದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ. ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯೋಷ್ಟಾದರೂ ನಡಿಬೇಕು, ನಾನು 10 ಮೈಲಿ ನಡಿಬೇಕು. ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನಾನು ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ, ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ, ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮೆಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನಿನ್ನ ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ, ಮತ್ತು ಅದಕ್ಕೇನು ಜಾಸ್ತಿ ಖರ್ಚು ಇರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ, ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕ್ಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ, ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿಯಾದೆ ಅಂತ. ಒಂದು ಗಳಿಗೇನು ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆ ಕೂಡ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು, ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾನು ದುಂದು ಮಾಡಬಾರ್ದು, 1 ಪೈಸ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗನ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. 1 ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು, 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 1 ದಿನದ ಊಟ 1.5 ಶಿಲಿಂಗಲ್ಲಿ ಮುಗೀತಿತ್ತು. ಒಂದು ಭಾಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸಾದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು, ಅದರಿಂದ ಆತ್ಮಾನಂದ ನನ್ನ ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 5:45 ಶ್ರೋತೃಗಳಿಗೆ ಗಮನಿಸಿ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಅವಲೋಕನ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತಾಗಿ ಡಾಕ್ಟರ್ ಆಶಾ ಕೆಎಂ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45, 9:15 ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು. ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾತ್ರಿ 10:00 ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜು, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ

0: ಅಂತದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂಥದ್ದು, ಅವ್ರಿಗೆ ರಕ್ಷಣೆ ನೀಡುವಂಥದ್ದು. ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟು ಸಮಯ ಅನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನು ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರಬೇಕಂದ್ರೆ ಅವುಗಳನ್ನ ಕೊಡಿಸುವಂಥದ್ದು. ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂಥದ್ದು.
1: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕಾಗತ್ತೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಆವಾಗ ಕಾನೂನಿನ ಹೋರಾಟ ಆಗತ್ತಾ?
0: ಹೌದು ಸರ್, ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರುವಂತ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇವ್ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವುದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮಗೆ ಸಹಕಾರ ಕೊಡಬೇಕು, ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮಗೆ ಸಹಕಾರ
1: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
0: ಹೌದು, ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನ ಕ್ಲೇಮ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ನಮಗೆ ಲೀಗಲ್ ಹೇರ್ಸ್ ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
1: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸಮಯ ಆಗಿದೆ 3:47 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲಿ ನೋಡಿದ್ರು ಮದುವೆ ಮುಂಜಿ ಪೂಜೆ ಅಂತ ಶುಭ ಕಾರ್ಯಗಳು ನಡೆಯೋ ಈ ಸಮಯದಲ್ಲಿ ಸಿಹಿ ತಿಂದು ತಿಂದು ಒಂದು ರೌಂಡ್ ಎಲ್ಲರೂ ದಪ್ಪ ಆಗಿರ್ತೀವಿ. ಸ್ವೀಟ್ಸ್ ಅಂದರೆ ಇಷ್ಟ ಆಗಲ್ಲ, ಡಯಟ್ ಅಂತ ಎಷ್ಟೇ ಹೇಳಿದ್ರೂ ಕೂಡ ಸ್ವೀಟ್ಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಅನ್ಸೋದಂತೂ ಸುಳ್ಳಲ್ಲ. ಸ್ವೀಟ್ಸ್ ಆಗಲಿ ಏನೇ ಆಗಲಿ ಯಾವುದೂ ಅತಿ ಆಗದೆ ಎಲ್ಲವೂ ಒಂದು ಲಿಮಿಟ್ನಲ್ಲಿದ್ದರೆ ಒಳ್ಳೆಯದು. ಯಾಕೆ ಸ್ವೀಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇಂದಿಲ್ಲ ಇಂದಿನ ಹೊಂಬಿಸಿಲಿನಲ್ಲಿ ಬಾಯಲ್ಲಿ ನೀರೂರಿಸುವ ಸ್ವೀಟ್ಸ್ಗಳ ಬಗ್ಗೆನೇ ಪ್ರಶ್ನೆಗಳು ರೆಡಿಯಾಗಿದೆ. ತಡ ಮಾಡದೆ ಸ್ವೀಟ್ಸ್ ತಿನ್ನೋಣ ಬನ್ನಿ. ಓಹ್ ಸಾರಿ, ಸ್ವೀಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ನೋಡೋಣ. ಹೊಂಬಿಸಿಲಿನಲ್ಲಿ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇದನ್ನ ಇಂಡಿಯನ್ ಚೀಸ್ ಕೇಕ್ ಅಂತ ಕರೀತಾರಂತೆ. ಕೆಂಡದ ಮೇಲೆ ಬೇಯಿಸಿ ತಯಾರಿಸುವ ಈ ತಿಂಡಿ ಯಾವುದು? ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡಾ, ಮಾಲ್ಪುವ. ಕೆಂಡದ ಮೇಲೆ ಬೇಯಿಸುವ ಒಂದು ಒಡಿಶಾದ ಸಾಂಪ್ರದಾಯಿಕ ಸಿಹಿ ತಿಂಡಿ ಇದು. ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡಾ, ಮಾಲ್ಪುವ. ಉತ್ತರವನ್ನು ಕಳಿಸೋಕೆ ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಪ್ರಶ್ನೆಯನ್ನ ಕೇಳಿದ್ವಿ ಇವತ್ತು ಸಿಹಿ ತಿಂಡಿಗಳ ಬಗ್ಗೆ ಪ್ರಶ್ನೆ. ನಮ್ಮ ಹೊಂಬಿಸಿಲಿನಲ್ಲಿ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನ್ಕೊಂತೀನಿ ಈ ಸಿಹಿ ತಿಂಡಿಗಳ ಹೆಸರನ್ನ ಕೇಳಿದ್ರೆ. ಪ್ರಶ್ನೆ ಕೇಳಿದ್ವಿ, ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇಂಡಿಯನ್ ಚೀಸ್ ಕೇಕ್ ಅಂತ ಇದನ್ನ ಕರೀತಾರೆ ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನೇತ್ರ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಸುಧಾಮೂರ್ತಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್, ಪದ್ಮಶ್ರೀ ಕುಟುಂಬದವರು, ಪ್ರೀತಮ್ ಹೊಸನಗರದಿಂದ, ಹಂಪೆಯಿಂದ ಜಾಫರ್, ಹಾಗೆ ದಾವಣಗೆರೆಯಿಂದ ಪ್ರಸನ್ನ ಕುಮಾರ್, ಬಿಂದು ಪ್ರಕಾಶ್, ಹಾಗೆ ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿ, ಬೂದಿಹಾಳಿಯಿಂದ ಸುಧಾ ಅವರು, ಹಾಗೆ ಪಾವಗಡದಿಂದ ಮಂಜು ದೇವಲಕೆರೆ, ರೂಪಾ ಪಾಂಡುರಂಗರಾವ್, ಗುಣಮತಿ ಭೀಮಪ್ಪ, ಹಾಗೆ ವಾಣಿಶ್ರೀ ಧಾರವಾಡದಿಂದ ಆನಂದ ಧೋನಿ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ ರಾಕೇಶ್ ಹರಿಹರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಛೇನಾಪೋಡಾ. ಛೇನಾಪೋಡಾ ಎಂದರೆ, ಛೇನಾ ಎಂದರೆ ಗಿಣ್ಣು ಅಥವಾ ಪನ್ನೀರು, ಪೋಡಾ ಎಂದರೆ ಸುಡೋದು ಅಥವಾ ಬೇಯಿಸೋದು. ತಾಜಾ ಪನ್ನೀರ್, ಸಕ್ಕರೆ ಮತ್ತು ಏಲಕ್ಕಿಯನ್ನು ಬೆರೆಸಿ ಅದಕ್ಕೆ ಕ್ಯಾರಮಲ್ ರುಚಿ ಬರಲು ಕೆಂಡದ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ತಾರಂತೆ. ಆಹಾ, ಕೇಳೋಕೆ ಎಷ್ಟೊಂದು ಒಂಥರ ಹಿತಕರ, ರುಚಿಕರ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಒಂದು ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳ ಜೊತೆಗೆ ಒಂದು ಸಿಹಿ ತಿಂಡಿಯ ರೆಸಿಪಿ ಕೂಡ ನಿಮಗೆ ಇವತ್ತು ಸಿಗ್ತಾ ಇದೆ. ಸರಿಯಾದ ಉತ್ತರ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಕೇಳಾಯಿತು. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಅಥವಾ ಸಕ್ಕರೆ ಮತ್ತು ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು? ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಿಸ್ತಾರಂತೆ ಇದನ್ನು. ಅಕ್ಕಿ ಹಿಟ್ಟಿನಲ್ಲಿ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಸಕ್ಕರೆಯ ಹೂರ್ಣ ಹಾಕಿ ಮಡಚ್ತಾರಂತೆ. ಇದಕ್ಕೆ ಆಪ್ಷನ್ಸ್ ಸಿಗಿದೆ.

బూరెలు, పూతరేకులు, కాకినాడ కాజా, అరిసెలు. బూరెలు, పూతరేకులు, కాకినాడ కాజా, ಅರಿಸೆಲು. ನಿಮಗಿರುವ ಸಮಯಾವಕಾಶ, ರೂಪಾಯಿ ರಾಜ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆಯ ಸಮಯ ನಿಮಗಿರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

ಹಾಗೆ ನವೀನ್ ಅವರು ಅರುಂಧತಿ ಗಂಗಾವತಿಯಿಂದ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪೂತ ರೇಕುಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂತ ಎಂದರೆ ಲೇಪನ, ರೇಕುಲು ಎಂದರೆ ಹಾಳೆಗಳು. ವಿಶೇಷವಾದ ಮಡಕೆಯನ್ನು ಉಲ್ಟಾ ಇಟ್ಟು ಅಕ್ಕಿ ಹಿಟ್ಟಿನ ದ್ರವವನ್ನು ಬಟ್ಟೆಯಿಂದ ಸವರಿ ಕಾಗದಕ್ಕಿಂತಲೂ ತೆಳುವಾದ ಪದರಗಳಲ್ಲಿ ಇದನ್ನು ಮಾಡ್ತಾರೆ. ಈ ಪದರಗಳ ಒಳಗೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ ಪುಡಿ ಸೇರಿಸಿ ರೋಲ್ ಮಾಡ್ತಾರಂತೆ. ಇದು ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವಂತಹ ಒಂದು ಸಿಹಿ ತಿಂಡಿ. ಕೇಳಿದ್ರೇ ಒಂದು ವಿಶೇಷವಾಗಿದೆ ಅನಿಸುತ್ತೆ. ನಮ್ಮ ಮಲೆನಾಡು ಕಡೆಗಳಲ್ಲಿ ಆಲೆಮನೆ ಅಂತ ಮಾಡ್ತಾರೆ. ಕಬ್ಬನ್ನು ಕೊಯ್ಲಿನ ಟೈಮಲ್ಲಿ ಕಬ್ಬಿನ ಹಾಲನ್ನು ತೆಗೆದು ಅದನ್ನು ಅಕ್ಕಿ ಹಿಟ್ಟನ್ನು ನೆನೆಸಿಬಿಟ್ಟು ಕಬ್ಬಿನ ಹಾಲು ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆವಾಗೂ ಕೂಡ ಒಂದು ಮಡಿಕೆಯನ್ನು ಇಟ್ಬಿಟ್ಟು ತೆಳುವಾದ ಪದರಗಳಂತೆ ಕೂಡ ನಮ್ಮ ಮಲೆನಾಡುಗಳಲ್ಲಿ ಕೂಡ ಮಾಡ್ತಾರೆ. ಅದನ್ನು ತೊಡೆದೇವು ಅಂತ ಕರೀತಾರೆ. ತುಪ್ಪದ ಜೊತೆಗೆ ಅದನ್ನು ತಿಂತಾ ಇದ್ವಿ ನಾವು ಚಿಕ್ಕವರಿರಬೇಕಾದ್ರೆ. ಆ ತಿಂಡಿಯನ್ನು ಹೋಲುತ್ತೆ ಅಂತ ಅನಿಸುತ್ತೆ ಈ ಪೂತ ರೇಕುಲು. ಸರಿಯಾಗಿ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ. ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು? ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ ನಮಗೆ ಸಂದೇಶವನ್ನು ಕಳಿಸಬೇಕು. ನೀವು 9480901013 9408001013 ನಿಮಗಿರುವ ಸಮಯಾವಕಾಶ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಪಾರು ಐ ಲವ್ ಯು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಸುನಿಲ್ ಅವರ ಸಾಹಿತ್ಯಕ್ಕೆ ಎ ಟಿ ರವೀಶ್ ಅವರ ಸಂಗೀತವಿರುವ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ದೆ, ರಾಜಸ್ಥಾನದಲ್ಲಿ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಭಾಗ್ಯರಾಮಣ್ಣ, ಹಾಗೆ ಪೀಣ್ಯದಿಂದ ಸುದರ್ಶನ್, ಪ್ರೀತಮ್, ಹಾಗೆ ವತ್ಸಲಮೂರ್ತಿ, ಅನಿಲ್ ಬಿಷ್ಟಣ್ಣನವರ್ ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗ, ಹೊಸಪೇಟೆಯಿಂದ ಮಂಜು ಆರ್, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಕೆ ಎಚ್ ಬಿ ಕಾಲನಿಯಿಂದ ರಾಜ್ಕುಮಾರ್ ಕಾತರಿಕೆ ಅವರು, ಇನ್ನೂ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘೇವರ್ ಮೈದಾ ಹಿಟ್ಟಿನ ಬ್ಯಾಟರನ್ನು ಬಿಸಿ ತುಪ್ಪದಲ್ಲಿ ವಿಶೇಷವಾಗಿ ಜೇನುಗೂಡಿನ ವಿನ್ಯಾಸ ಬರುವಂತೆ ಡೀಪ್ ಫ್ರೈ ಮಾಡ್ತಾರೆ. ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಮೇಲೆ ಡ್ರೈ ಫ್ರೂಟ್ಸ್ ಅಥವಾ ರಬ್ಬರಿಯಿಂದ ಅಲಂಕರಿಸ್ತಾರಂತೆ. ರಾಜಸ್ಥಾನದ ಹವಾಮಾನಕ್ಕೆ ತಕ್ಕಂತೆ ಇದನ್ನು ಹೆಚ್ಚು ದಿನ ಕೂಡ ಇಡಬಹುದು. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಘೇವರ್ ಅಂತ ಹೇಳಿದೆ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪಶ್ಚಿಮ ಬಂಗಾಳದ ಈ ಪ್ರಸಿದ್ಧ ಸಿಹಿಯನ್ನು ಹಾಲನ್ನು ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ಇಡ್ತಾರೆ. ಬಹಳ ಸುಲಭವಾದ ಪ್ರಶ್ನೆ ಇದು. ಎಲ್ಲರೂ ಈಸಿಯಾಗಿ ಸಂದೇಶವನ್ನು ಕಳಿಸ್ಬಹುದು ಅಂತ ಅನ್ಕೊಂತೀನಿ. ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಮಾರಿ ಗೋಲ್ಡ್ ಚಿತ್ರದಿಂದ ಅನುರಾಧ ಭಟ್ಟವರ ಗಾಯನದಲ್ಲಿ ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ವೀರ್ ಸಮರ್ಥವರ ಸಂಗೀತವಿದೆ.

ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ಸಾಕ್ತಾ ಇದ್ವಿ ನಾವು. ಪ್ರಶ್ನೆಯನ್ನ ಕೇಳಿದ್ವಿ, ಪಶ್ಚಿಮ ಬಂಗಾಳದ ಸಿಹಿ ತಿಂಡಿ ಇದು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಲನ್ನು ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸ್ತಾರೆ ಅಂತ ಹೇಳಿದ್ದೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಮಿಂದ, ಖುಷಿ ಹಾಗೆ ಬಿಂದು ಪ್ರಕಾಶ್ ಹರಿಹರನ್ ವಿಜ್ಞಾನ ನಗರದಿಂದ, ಗುಣವತಿ ಭೀಮಪ್ಪ ಹಾಗೆ ಪ್ರವೀಣ್ ಕುಮಾರ್ ಸುಮಲತಾ ವೇದಾಶೆಟ್ಟಿ ಕಾಳವರದಿಂದ, ಸುಮನ್ ಸಮನ್ವಿತ ಹರಿಹರದಿಂದ ಹಾಗೆ, ದಿಲೀಪ್ ಕಲ್ಯಾಣ್ಕರ್ ವರಲಕ್ಷ್ಮಿ ಹಾಗೆ, ಅರುಂಧತಿ ಗಂಗಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ ರಸಗುಲ್ಲ ಆಗಿತ್ತು. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಪಡೆದ ಸಿಹಿ ಯಾವುದು? ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಅನ್ನು ಪಡೆದಿರುವಂತಹ ಸಿಹಿ ತಿಂಡಿ ಯಾವುದು? ನಿಮಗಿರುವ ಸಮಯಾವಕಾಶ, ಒಂದು ಗೀತೆಯ ಸಮಯ, ಮಳೆ ಬಂತು, ಮಳೆ ಅಂತ ಒಂದು ಚಿತ್ರದಿಂದ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಭಾರತಿ ಮತ್ತು ಎಸ್ ಜಾನಕಿಯವರ ಗಾಯನದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತವಿದೆ.

ಕೊಕ್ಕು ಸಿಹಿ ಸಿಹಿ ಎಂಥ ಸಿಹಿ ಸಿಹಿ ಆಹಾ ರುಚಿ ಇನ್ನಷ್ಟು ಬೇಕು ದಿನ ದಿನ ಮತ್ತೆ ಮತ್ತೆ ನಾಲಿಗೆಗೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22 24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00 to 6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ಪ್ರಶ್ನೆಯನ್ನ ಕೇಳಿದ್ವಿ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಹೊಂದಿರುವಂತಹ ಸಿಹಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಪ್ರೇಮ್ ಕುಮಾರ್ ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ತೆಲಂಗಾಣದಿಂದ ವೀರೇಶ್, ಮಂಜುನಾಥ್ ಇಂದರಗಿಯಿಂದ ವಾಣಿಶ್ರೀ ಧಾರವಾಡದಿಂದ, ಶಾಂತಾಚಾರ್ ಬೆಡಗೇರ್, ಹಾಗೆ ವಾಸೀಂ ಅಲಿ ನೇತ್ರಾ ಕೆಂಗೇರಿಯಿಂದ, ರಘುನಾರಾಯಣ್ ಕುಂಬಯ್ಯ ಭೀಮಸಂದ್ರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಬಹಳಷ್ಟು ಸಂದೇಶಗಳನ್ನು ಕೂಡ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಧಾರವಾಡ ಪೇಡ. ಉತ್ತರ ಪ್ರದೇಶದ ಉನ್ನಾವೋದಿಂದ ಪ್ಲೇಗ್ ಸಾಂಕ್ರಾಮಿಕ ಸಮಯದಲ್ಲಿ ಧಾರವಾಡಕ್ಕೆ ವಲಸೆ ಬಂದಂತಹ ಠಾಕೂರ್ ಕುಟುಂಬದವರು ಈ ಪೇಡ ತಯಾರಿಕೆಯನ್ನು ಆರಂಭಿಸಿದರು. ಹಾಲನ್ನು ನಿರಂತರವಾಗಿ ಕೈಯಾಡಿಸ್ತಾರಂತೆ, ಅದರ ಮೇಲೆ ಅದು ಕ್ಯಾರಮಲೈಸ್ ಮಾಡಿ ಇದನ್ನು ವಿಶಿಷ್ಟ ಶೈಲಿಯಲ್ಲಿ ಸಕ್ಕರೆ ಪುಡಿಯೊಂದಿಗೆ ಬೆರೆಸಿ ಮಾಡ್ತಾರೆ. ಇದು GI ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ. ಗೋಕಾಕ್ ಮತ್ತು ಅಮೀನ್ಗಢ್ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣ ಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಹಾಗೂ ಜಿಗುಟಾದ ಪೌಷ್ಟಿಕ ಸಿಹಿ ಯಾವುದು? ಬಹಳ ಸುಲಭವಾದ ಪ್ರಶ್ನೆ ಇದು. ಮೂಡಿ ಬರ್ತಾ ಇರುವ ಗೀತೆ ಹಣಬಲವೋ ಜನಬಲವೋ ಅನ್ನೋ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ

ಪ್ರಶ್ನೆಯನ್ನ ಕೇಳಿದ್ವಿ. ಗೋಕಾಕ್ ಮತ್ತು ಅಮೀನ್ಗಢ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣಹಣ್ಣುಗಳನ್ನ ಬಳಸಿ ಮಾಡುವ ಗರಿಗರಿಯಾದ ಒಂದು ಆರೋಗ್ಯಕರ ಪೌಷ್ಟಿಕ ಸಿಹಿ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕಳಿಸಿದರೆ ದಿಲೀಪ್ ಕಲ್ಯಾಣ್ಕರ್, ಸುಧಾ ಶ್ರೀನಿವಾಸ್, ಪದ್ಮನಾಭನಗರದಿಂದ ರೇಣುಕಾ, ದಾವಣಗೆರೆಯಿಂದ ಆನಂದ ಧೋನಿ, ಹಾಗೆ ಬೂದಿಗೆರೆಯಿಂದ ಮುರುಳಿ, ಮೊಹಮ್ಮದ್ ಉಮರ್, ರಾಯಚೂರಿನಿಂದ ಆಶಾ ಶಣೆ, ಹಾಗೆ ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ ಅನಂತ ಟಿಕಾರೆ, ಗುರುರಾಜ್ ಸೋಮಿಯಾಜಿ, ಮಾನಸ ಎಚ್ ಎಂ ಟಿ ಬಡಾವಣೆ,

ಗಂಗಾಧರ್ ದೇಸಣಕಿ, ಚಂದ್ರಮುಖಿ, ಹಾಗೇನೆ ಜೆಎಸ್ ಭಾಗೀರಥಿ, ಬಸವನಗುಡಿ ಡಾಕ್ಟರ್ ಶಿವಶಂಕರಪ್ಪ, ಹೂಗಾರ್ ತಿಪ್ಪಣ್ಣ, ಕೋಳಿಹಾಳ್ ಶ್ರವಣ್ ಚಿತ್ರದುರ್ಗದಿಂದ, ಹಾಗೆ ವಿಠಲ್ ಶೆಟ್ಟಿ, ಹಾಗೆ ನಜರುಲ್ಲಾ ಫುಡ್ ಇನ್ಸ್ಪೆಕ್ಟರ್, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಕರದಂಟು, ಹೆಸರಿನಲ್ಲೇ ಇದೆ ಗೋಕಾಕಿನ ಕರದಂಟು ಅಂತ. ಕರದಂಟು ಎಂದರೆ ಕನ್ನಡದಲ್ಲಿ ಜಿಗುಟಾದ ಸಿಹಿ ಅಂತ ಅರ್ಥ. ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣದ್ರಾಕ್ಷಿ ಮತ್ತು ಅಂಟು ಬಳಸಿ ಮಾಡೋದರಿಂದ ಇದು ಕೇವಲ ಸಿಹಿಯಷ್ಟೇ ಅಲ್ಲದೆ ದೇಹಕ್ಕೂ ಅತಿ ಹೆಚ್ಚು ಶಕ್ತಿ ನೀಡುವ ಪೌಷ್ಟಿಕ ಆಹಾರ ಕೂಡ ಹೌದು. ಇದು ಇಂದಿನ ರಸಪ್ರಶ್ನೆಗಳ ಕಾರ್ಯಕ್ರಮ. ಹೊಂಬಿಸಿಲಿನಲ್ಲಿ ಸಿಹಿ ತಿಂಡಿಗಳ ಬಗ್ಗೆ ಒಂದಷ್ಟು ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ ಮಾಹಿತಿಯ ಜೊತೆ ಜೊತೆಗೆ ಅದರ ಸ್ವಲ್ಪ ಚಿಕ್ಕದಾಗಿ ಅದರ ರೆಸಿಪಿ ಕೂಡ ಎಲ್ಲರೂ ಪಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಸಮಯ ಆಗಿದೆ 3:53. ಹೊಂಬಿಸಿಲಿನ ಕೊನೆ ಹಂತದಲ್ಲಿ ನಾವಿದ್ದೀವಿ. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.

ಸಮಯ ಆಗಿದೆ 4:46. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಸಮಯ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಸಮಯ. ಇಂದು ನಾವು ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ ಬೆಂಗಳೂರು ಆಕಾಶವಾಣಿ 101.3 ಕನ್ನಡ ಕಾಮನಬಿಲ್ಲಿನ ಜೊತೆ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೆ ನಿಮ್ಮ ಜೊತೆ ಆಗ್ತೀನಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಅಲ್ವಾ? ಇಂದು ವಿಸ್ಮಯ ಜಗತ್ತಿನಲ್ಲಿ ನಾವು ನಮ್ಮ ದೇಶದಲ್ಲಿರೋ ಎರಡು ಅಪರೂಪವಾದ ವಿಸ್ಮಯವಾದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ. ಮೊದಲನೇದು ಕೈಲಾಶ ಗುಹೆ, ಕೈಲಾಶ್ ಕೇವ್ಸ್. ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಈ ಗುಹೆ ದಟ್ಟವಾದ ಕಾಡಿನ ಮಧ್ಯೆ ಒಂದು ಸಣ್ಣ ಬೆಟ್ಟದ ಮೇಲಿದೆ. ಇದು ಸುಮಾರು 100 ಮೀಟರ್ ಉದ್ದ ಇದ್ದು ಸಂಪೂರ್ಣವಾಗಿ ಕತ್ತಲೆಯಿಂದ ಆವರಿಸಿದೆ. ಇದರಲ್ಲಿ ಏನು ವಿಶೇಷತೆ ಅಂತೀರಾ, ಅಥವಾ ಏನು ವಿಸ್ಮಯ ಅಡಗಿದೆ ಅಂತ ಕೇಳ್ತೀರಾ? ಅದರ ಬಗ್ಗೆ ಮಾಹಿತಿ ಹಂಚ್ಕೋತೀನಿ ಈ ಒಂದು ಗೀತೆಯ ನಂತರ. ಮೂಡಿ ಬರ್ತಾ ಇದೆ ಸಾಗರ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವ ಗೀತೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ.

0: ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
2: ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಛತ್ತೀಸ್ಗಢದಲ್ಲಿರುವ ಕೈಲಾಶ್ ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಟಚ್ ಮಾಡಿದರೆ ಅಥವಾ ಮುಟ್ಟಿದ್ರೆ ಮ್ಯೂಸಿಕ್ ಬರುತ್ತಂತೆ. ಇದು ಫ್ಯಾಂಟಸಿನೋ ಅಥವಾ ರಿಯಾಲಿಟಿನೋ ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀರಾ? ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಕೈಯಿಂದ ಮುಟ್ಟಿದರೆ ಸಿತಾರ್, ವೀಣೆ ಅಥವಾ ತಬಲಾದಂತಹ ಶಬ್ದಗಳು ಬರುತ್ತಂತೆ. ಇದು ಭೂಮಿಯ ಅಡಿಯಲ್ಲಿ 100 ಆಳದಲ್ಲಿ ಇದೆ. ಇಲ್ಲಿ ಸುಣ್ಣದ ಕಲ್ಲಿನಿಂದ ಏರ್ಪಟ್ಟಿರುವ ಹಾಲೋಸ್ಟ್ರೈಪ್ಸ್ಗಳಿವೆ. ಸೈನ್ಸ್ ಪ್ರಕಾರ ಇಲ್ಲಿರುವ ಕಲ್ಲುಗಳ ಡೆನ್ಸಿಟಿ ಮತ್ತು ಹಾಲೋಸ್ಟ್ರಕ್ಚರ್ಗಳ ಕಾರಣದಿಂದ ಗಾಳಿ ಪಾಸಾಗಿ ಈ ರೀತಿ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಆದಿವಾಸಿಗಳು ಇದನ್ನು ಒಪ್ಪಲ್ಲ. ಅವರ ಪ್ರಕಾರ ಈ ಗುಹೆ ಸಾಕ್ಷಾತ್ ಶಿವನ ನಿವಾಸ ಅಂತೆ. ಇಲ್ಲಿ ಕೇಳಿಸುವ ಶಬ್ದ ಶಿವನ ಡಮರುಗದಿಂದ ಬರುವ ನಾದ ಅಂತ ನಂಬ್ತಾರಂತೆ. ಏನೇ ಆದರೂ ನಿರ್ಜೀವ ಕಲ್ಲುಗಳಿಂದ ಸಪ್ತ ಸ್ವರಗಳು ಬರುವುದು ನಿಜವಾಗಲೂ ವಿಸ್ಮಯನೇ ಸರಿ. ಒಂದು ಗೀತೆಯ ನಂತರ ನಮ್ಮ ದೇಶದ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ.

103.3 ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ. ಸಮಯ ಆಗಿದೆ 4:29. ವಿಸ್ಮಯ ಜಗತ್ತಿನಲ್ಲಿ ಸಾಗ್ತಾ ಇದ್ವಿ ನಾವು. ನಮ್ಮ ದೇಶದಲ್ಲಿರುವ ಇನ್ನೊಂದು ವಿಸ್ಮಯದ ಬಗ್ಗೆ ಹೇಳೋದಾದರೆ, ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್, ಇದು ಪ್ರಕೃತಿ ಮತ್ತು ಮಾನವನ ಜಾಣ್ಮೆಗೆ ಹಿಡಿದ ಅದ್ಭುತ ಕೈಗನ್ನಡಿಯಾಗಿದೆ ಅನ್ಬಹುದು. ಇದು ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣದಿಂದ ಕಟ್ಟಿದ ಸೇತುವೆಗಳಲ್ಲ, ಬದಲಿಗೆ ಮರಗಳ ಜೀವಂತ ಬೇರುಗಳಿಂದಲೇ ರೂಪುಗೊಂಡಿರುವ ನೈಸರ್ಗಿಕ ವಿಸ್ಮಯವಾಗಿದೆ. ಮೇಘಾಲಯದ ದಟ್ಟ ಕಾಡುಗಳಲ್ಲಿ ವಾಸಿಸುವ ಖಾಸಿ ಮತ್ತು ಜೈಂತಿಯಾ ಬುಡಕಟ್ಟು ಜನಾಂಗದವರು ಈ ತಂತ್ರಜ್ಞಾನದ ಸೃಷ್ಟಿಕರ್ತರು. ಇಲ್ಲಿನ ಜನರು ರಬ್ಬರ್ ಮರದ ವೈಮಾನಿಕ ಬೇರುಗಳನ್ನು ಅಂದರೆ ಏರಿಯಲ್ ರೂಟ್ಸ್ಗಳನ್ನು ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೆಳೆಯುವಂತೆ ಅನುವು ಮಾಡಿಕೊಡ್ತಾರಂತೆ. ಬೇರುಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಆರಂಭದಲ್ಲಿ ಬಿದಿರು ಅಥವಾ ಅಡಿಕೆ ಮರದ ಜೊಳ್ಳು ಕಾಂಡಗಳನ್ನು ಆಸರೆಯಾಗಿ ಬಳಸ್ತಾರೆ. ಈ ಬೇರುಗಳು ನದಿಯ ಇನ್ನೊಂದು ಬದಿಯ ಮಣ್ಣನ್ನು ತಲುಪಿ ಗಟ್ಟಿಯಾಗಲು ಸುಮಾರು 15-30 ವರ್ಷಗಳ ಸುದೀರ್ಘ ಸಮಯ ಬೇಕಾಗುತ್ತಂತೆ. ತಲೆಮಾರುಗಳಿಂದ ಈ ಜ್ಞಾನವನ್ನು ಅವರು ಮುಂದಿನ ಪೀಳಿಗೆಗೆ ದಾಟಿಸ್ತಾ ಬರ್ತಾರಂತೆ. ಮತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಗೀತೆಯ ನಂತರ.

ವಿಸ್ಮಯ ಜಗತ್ತಿನಲ್ಲಿ ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ವಿ. ನಾವು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ನ ವಿಶೇಷತೆ ಏನು ಅಂತ ನೋಡೋದಾದರೆ, ಕಾಲ ಕಳೆದಂತೆ ಇದು ಬಲಿಷ್ಠವಾಗುತ್ತಂತೆ. ಸಾಮಾನ್ಯವಾಗಿ ಸಿಮೆಂಟ್ ಸೇತುವೆಗಳು ಹಳೆಯದಾದಂತೆ ದುರ್ಬಲಗೊಳ್ತವೆ, ಆದರೆ ಈ ಜೀವಂತ ಸೇತುವೆಗಳು ಕಾಲ ಕಳೆದಂತೆ ಬೇರುಗಳು ದಪ್ಪಗಾಗಿ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಸಂಪೂರ್ಣವಾಗಿ ಬೆಳೆದ ಒಂದು ಸೇತುವೆಯು ಏಕಕಾಲಕ್ಕೆ 50ಕ್ಕೂ ಹೆಚ್ಚು ಜನರ ಭಾರವನ್ನು ಸುಲಭವಾಗಿ ತಡೆದುಕೊಳ್ಳಬಲ್ಲದು. 100 ವರ್ಷಗಳ ಆಯಸ್ಸು ಈ ಸೇತುವೆಗಳಿಗೆ. ಕೆಲವು ಸೇತುವೆಗಳು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಇಂದಿಗೂ ಸುಸ್ಥಿತಿಯಲ್ಲಿವೆಯಂತೆ. ಪ್ರಕೃತಿ ಸ್ನೇಹಿ, ಇವುಗಳಿಂದ ಪರಿಸರಕ್ಕೆ ಯಾವುದೇ ಹಾನಿಯಿಲ್ಲ. ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ಹಳ್ಳಕೊಳ್ಳಗಳನ್ನು ದಾಟಲು ಈ ಜಲ ನಿರೋಧಕ ಮಾರ್ಗಗಳು ಅತ್ಯುತ್ತಮ ಮಾರ್ಗ ಅಂತಾನೆ ಹೇಳಬಹುದು.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

ಸಮಯ ಆಗಿದೆ 4:46:58. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಷ್ಟು ಹೊತ್ತು ವಿಸ್ಮಯ ಜಗತ್ತಿನಲ್ಲಿ ಕೈಲಾಶ್ ಕೇವ್ಸ್ ಮತ್ತು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಆಗಿದೆ. ನಿಮ್ಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದೆ RJ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಲ್ಯಾಂಡ್ ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಸುಂದರ ಗೀತೆ.

0: ಸರ್.
1: ಈಗ ಕೇಳಿ ಬ್ರಾಡ್ ಚಲನಚಿತ್ರದಿಂದ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಶಿವಾಜಿ ಸುರತ್ಕಲ್ ಎರಡೂ ಚಲನಚಿತ್ರದಿಂದ ಈಶಾ ಸುಚಿ ಮತ್ತು ಸುಧಾ ಸ್ಯಾಂಡಿ ಅವರ ಒಂದು ಗಾಯನದಲ್ಲಿ ಆಕಾಶ್ ಶ್ರೀವತ್ಸ ಅವರ ಸಾಹಿತ್ಯ, ಸುಧಾ ಸ್ಯಾಂಡಿ ಅವರ ಒಂದು ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪೃಥ್ವಿ ಭಟ್ ಮತ್ತು ಜಸ್ಕರಣ್ ಸಿಂಗ್ ಹಾಗೂ ಅನಿಲ್ ಕುಮಾರ್ ಅವರ ಒಂದು ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಕಲ್ಟ್ ಚಿತ್ರದಿಂದ ಈ ಗೀತೆ.

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.16 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:18 ನಿಲಯದ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮದ ಮೊದಲಿಗೆ ಮೂಡಿ ಬರ್ತಾ ಇದೆ ರಮ್ಯಾ ಭಟ್ ಅಭಯಂಕರ್ ಅವರು ಹಾಡಿರುವಂತಹ ಲವ್ ಮಾಕ್ಟೇಲ್ ಭಾಗ 3 ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ರಾಘವೇಂದ್ರ ಬರೆದಿರುವಂತಹ ಗೀತೆಗೆ ನಕುಲ್ ಅಭಯಂಕರ್ ಅವರ ಸಂಗೀತ ಸಂಯೋಜನೆ. ಕೇಳಿ ಈ ಗೀತೆ.

ಮುಂದಿನ ಗೀತೆಯನ್ನು ಕೇಳಿ. ಕಪಿಲ್ ಕಪಿಲನ್ ಅವರು ಹಾಡಿರುವ ತೀರ್ಥರೂಪ ತಂದೆಯವರಿಗೆ ಚಿತ್ರದಿಂದ ಆಯ್ದ ಗೀತೆ. ರಾಮಿನಹಳ್ಳಿ ಜಗನ್ನಾಥ ಬರೆದಿರುವ ಗೀತೆಗೆ ಜಾಯ್ ಕೋಸ್ಟಾ ಅವರ ಸಂಗೀತ.

ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಹರಿಚರಣ್ ಗೀತೆಯನ್ನು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಅನಿಲ್ ಸಿ ಜೆ ಅವರ ಸಂಗೀತ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
3: ನಮಸ್ಕಾರ.
2: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಗುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
3: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡಿಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದರೆ ಅದೂ ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ, ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
2: ಇದರದ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
3: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನ ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು. ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದ ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನು. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
2: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ

0: ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನು ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದಿರನ್ನ ನೋಡ್ಕೊಳ್ಳೋದಿಕ್ಕೆ?
1: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತು ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡುತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನೂ ಅವಳೇ ಮಾಡಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
0: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರುತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ, ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
0: ಈ ರೀತಿಯಾದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟ್ರೆ?
1: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳು ಇರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರ್ಬೋದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರ್ಬೋದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
0: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
1: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದ ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
0: ಪ್ರಸವ
1: ನಂತರ ಕೂಡ ಪಡಿಬಹುದು.
0: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
1: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರೊಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾವು ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ ಆ

0: ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು ಸಮಯ ಕೂಡ ಜಾಸ್ತಿ ತಗೊಳ್ಳುತ್ತೆ. ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟರ್, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡಬೇಕು?
0: ಇವಾಗ ಯೂಶಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನಿಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ, ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತಿದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಜೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. ಎರಡು ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ ಚಿಕಿತ್ಸೆ,
0: ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಪ್ಸೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕೆಟ್ರಿಕ್ ಪ್ರಾಬ್ಲಮ್ ಅಂತ ಕಂಡುಹಿಡಿದು ಅವರು ಯೂಶಲಿ ಏನು ನಿಯರೆಸ್ಟ್ ಯಾರು ಸೈಕೆಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕೆಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರು ಹೇಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರೆ, ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಬೇಕು?
0: ಇವಾಗಲೇ ಹೇಳಿದ ಹಾಗೇನೆ, ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದಾನೇ ಸ್ಟಾರ್ಟ್ ಆಗಬೇಕು. ಅಂದರೆ ಅವರಲ್ಲಿ ಏನಾದರೂ ಮಾನಸಿಕ ಅಥವಾ ಆತಂಕಗಳೇನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ, ಅದನ್ನ ದಯವಿಟ್ಟು ಅವರು ಹಂಚ್ಕೋಬೇಕು. ಅದನ್ನ ಆಶಾಸ್ ಇರ್ಬೋದು, ANMs ಇರ್ಬೋದು, ಅಥವಾ ಅವರು ಎಲ್ಲಾದರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದರೆ ನರ್ಸ್ಗಳು ಬಂದು ಅವ್ರದ್ದು BP ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನು ಹೇಗಿದ್ದೆ ಅಂತ. ಸೊ ಆ ಟೈಮಲ್ಲಿ ಅವರಿಗೆ ಆಗುವಂಥ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಕೆಲಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ, ಸೇ ಫಾರ್ ಎಕ್ಸಾಂಪಲ್ ಅವಳೇನೋ ಅಡುಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟರ್, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಕಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತ ಹೆಣ್ಣುಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಇರಬಹುದು, ಪ್ರಯತ್ನ ಮಾಡಿ ಮಾಡಬಾರದು ಅಂತ ಏನು ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತೂ ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳು

0: ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯಿತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವು ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: India and Cyprus exchanged several agreements in different areas, including establishing a joint working group on counter-terrorism, innovation and technology, higher education and research and cultural cooperation in New Delhi today. Prime Minister Narendra Modi held discussion with President of Cyprus, Nikos Christodoulidis, on strengthening bilateral cooperation across a wide spectrum of areas. They also exchanged views on issues of regional and global importance, including cooperation in multilateral fora. Prime Minister Modi said during the meeting they also discussed global issues.
1: Bharat aur Cyprus ke beech ye strategic partnership dono deshon ke financial aur services hub ko jodkar commerce ke liye capital unlock karegi. Ye Cyprus ke infrastructure, energy aur agriculture sector mein bhartiya companies ke liye naye avsar pradan karegi aur Bharat ke tezi se badhte shipping aur maritime kshetron mein naya nivesh lekar aayegi.
0: President of Cyprus Nikos Christodoulidis said the bilateral relations between the two nations and the European Union-India relations have made leaps of progress over the last year. The President of Cyprus is on a four-day visit to India. He will meet President Draupadi Murmu at Rashtrapati Bhavan this evening. The Election Commission today announced the schedule for the biennial election to 24 seats of the Rajya Sabha from 10 states. 4 seats each in Andhra Pradesh, Gujarat and Karnataka, 3 seats each in Rajasthan and Madhya Pradesh, 2 seats in Jharkhand and 1 seat each in Manipur, Meghalaya, Arunachal Pradesh and Mizoram will fall vacant. According to the Commission, the notification will be issued on the 1st of next month and the polling will be held on the 18th of June. The counting of votes will take place on the same day. The Commission also announced the Rajya Sabha bipoll for 1 seat each in Maharashtra and Tamil Nadu. The bipoll will also be held on the 18th of next month. Prime Minister Narendra Modi will distribute more than 51,000 appointment letters to newly appointed youth in various government departments and organizations at the 19th Rozgar Mela tomorrow morning through video conferencing. Mr. Modi will also address the gathering on the occasion. The 19th Rozgar Mela will be held at 47 locations across the country. Since its inception, around 12 lakh recruitment letters have been issued through 18 Rozgar Melas organized across the country. The Central Board of Secondary Education, CBSE, has extended the last date for obtaining scanned photocopy of answer book of Class 12 board examination by one more day to 24th of this month. Earlier, the last date of obtaining the answer book was till tomorrow. CBSE took the decision after its website faced unprecedented traffic since the past few days and also faced several attempts of unauthorized interference, which has made it prone to disruptions. The government said that India's electricity demand hit a new record high in the last 4 days with soaring temperatures across several parts of the country. The Ministry of Power said that yesterday, daytime peak electricity demand was 270.82 gigawatt, which has broken all previous records. On Wednesday, it was more than 265 gigawatt, while on Monday and Tuesday, the demand was over 257 and 260 gigawatt. It said that the peak daytime demand usually occurs between 2 p.m. and 4 p.m. National Highway Authority of India, NHAI, has signed a memorandum of understanding with the Norwegian Geotechnical Institute in Norway for advanced consultancy support in tunnel engineering, slope stability and capacity building. Ministry of Road Transport and Highways in a statement said that this collaboration reflects NHAI's commitment to develop and maintain India's national highways to global standards by leveraging NGI's internationally recognized expertise. A mobile application, G1 Joint Elderly Empowerment and Virtual Assistance Network, has been launched today to strengthen support systems for senior citizens across the country. Union Social Justice and Empowerment Minister Dr. Virendra Kumar launched this application in New Delhi. And in IPL cricket, Sunrisers Hyderabad will take on Royal Challengers Bengaluru in Hyderabad today at 7:30 p.m. And that is the end of this news bulletin.
2: Akashavani, Bengaluru. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, ಹಾಗೆಯೇ DRM ತರಂಗಾಂತರ 603 kilohertz. ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:51 ಕೃಷಿರಂಗ ಕಾರ್ಯಕ್ರಮ, ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತಂತೆ ಡಾಕ್ಟರ್ ಆಶಾ ಕೆಎಂ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಸಂದರ್ಶನ ನಡೆಸಲಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಘಟನೆಗಳಿಂದ ಸೋಬಾನೆ ಪದ ಕೂಡ ಕೇಳ್ತೀರಿ. 7:45 ಚಿತ್ರಗೀತೆಗಳನ್ನು ನಡೆಸಿದ ಸಿರಿಗಂಧ ಕಾರ್ಯಕ್ರಮ, 9:15 ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ಸಿಎನ್ ತ್ಯಾಗರಾಜು ವಯಲಿನ್, ಸುನಿಲ್ ಸುಬ್ರಹ್ಮಣ್ಯ ಮೃದಂಗ, ರಾತ್ರಿ 10:30 ಮೆಲೋಡಿ ಟೈಮ್ ಗೀತಾ ಚಂದ್ರಕ್ಕೆ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 FS ಕಲಪನ ಮಠ ಅವರಿಂದ ಚಿಂತನ ಕೇಳುತ್ತೀರಿ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. ನಾಳೆ ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆಗಳು, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳು, 7:15 ಶಮಂತ್ ಗೋರೂರು ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತೀರಿ. ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಯಲ್ವೋ. 8:35 ಆಕಾಶ ಬುಟ್ಟಿ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ರಂಗಕರ್ಮಿ ಚಿತ್ರನಟ ಪ್ರಕಾಶ್ ಬೆಳವಾಡಿ. ಬೆಳಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ, ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವಸಾಗರ್, ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:05 ಗೀತ ಪಲವ, 9:30 ಗಾನಗಂಗೆ, 10:30 ಸುನೀರಪಾಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್. 12:35 ಆರೋಗ್ಯ ಸಂಚಿಕೆ, ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಹಾಗೂ ಅಪನಂಬಿಕೆಗಳ ಕುರಿತಂತೆ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಡನೆ ವೆಂಕಟೇಶ್ ಬೇವಿನ ಬೆಂಚಿ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತಂತೆ ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರು ಮಾತನಾಡಲಿದ್ದಾರೆ. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಕಾರ್ಯಕ್ರಮ ಚಿಲ್ಡ್ರನ್ಸ್ ಆರ್. ನಾಳಿನ ಕಾರ್ಯಕ್ರಮದಲ್ಲಿ ಸೀನ್ಸ್ ಫ್ರಾಮ್ ಮರ್ಚೆಂಟ್ ಆಫ್ ವೆನಿಸ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸಂಧ್ಯಾ ಜವಳಿ ಹಾಗೂ ವಿದ್ಯಾರ್ಥಿ ವೃಂದ. ನಾಳೆ ಸಂಜೆ 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ, ನಾಳೆ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆಯಿಂದ ಮಹಿಳೆಯರ ಸಬಲೀಕರಣ ಕುರಿತಂತೆ ಡಾಕ್ಟರ್ ಚೇತನ್ ಎನ್ ಅವರೊಡನೆ

0: ತಿಮ್ಮಪ್ಪ ಹೆಚ್ಚಗೌಡ ನಡೆಸುವ ಸಂದರ್ಶನ ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗ್ರಹದಿಂದ ಚಿಟ್ಟ ಮೇಳದ ವಾದನ ಕೇಳುತ್ತೀರಿ. ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಪ್ರಸಾರವಾಗಲಿದೆ. ರಾತ್ರಿ 8:00 ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮ. 9:15 ನಾಳೆ ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆ. 9:30 ಯುವವಾಣಿ ಕಾರ್ಯಕ್ರಮ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತಿದೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಗಾಯನ ಪ್ರಸಾರವಾಗಲಿದೆ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದರು ಎಂಎಲ್ ಬಸವಣ್ಣ. ಮೈಸೂರು ಅರಮನೆ ಕಂಪನಿಯಲ್ಲಿ ಕಲಾವಿದರಾಗಿದ್ದವರು. ಪ್ರಖ್ಯಾತ ರಂಗ ಕಲಾವಿದರಾದ ಮರಿರಾಯರು, ನಾಗೇಂದ್ರ ರಾಯರು ಎಲ್ಲರೂ ಕೂಡ ಅರಮನೆ ಕಂಪನಿಯಲ್ಲಿ ಇದ್ದವರು. ತಂದೆ ಚಿಕ್ಕಮಹಾಲಿಂಗಪ್ಪ ಅವರು ಕೂಡ ಅರಮನೆ ಕಲಾವಿದರಾಗಿದ್ದರು. ತಂದೆ ಮತ್ತು ಅಣ್ಣನ ಜೊತೆ ಜೊತೆಯಲ್ಲೇ ಆಗ ಅರಮನೆ ಕಂಪನಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು. ಅರಮನೆ ಕಂಪನಿಯ ನೆನಪುಗಳು ಎಂಎಲ್ ಬಸವಣ್ಣ ಅವರ ಧ್ವನಿಯಲ್ಲಿ. ಇದು 1966 ಧ್ವನಿ ಮುದ್ರಣ.
2: ಚಾಮರಾಜ ಒಡೆಯರ್, ಹಿಂದಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್ ಕಾಲದಲ್ಲೇ ಕಂಪನಿ ಪ್ರಾರಂಭವಾಯಿತು. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತು ಇವರುಗಳಿಂದ ರಚನೆಯಾದಂತಹ ನಾಟಕಗಳನ್ನು ಅರಮನೆಯಲ್ಲಿ ಆಡುವುದಕ್ಕೆ ಏರ್ಪಾಡು ಮಾಡಿದರು. ಆಗ ಈಗಿನ ಕಾಲದಂತೆ ನಾಗರಿಕತೆ ಅಷ್ಟು ಇಲ್ಲದಿದ್ದರಿಂದ ಬರೀ ಸೀಮೆಣ್ಣೆ ದೀಪಗಳಲ್ಲಿ ಮಾಡುತ್ತಾ ಆ ನಾಟಕಗಳನ್ನು ಆಡ್ತಾ ಇದ್ರು. ಮತ್ತು ಅರಮನೆಗೆ ಸೇರಿದಂತೆ ಕರಿಕಲ್ ತೊಟ್ಟಿ ಎಂಬ ಭಾಗದಲ್ಲಿ ಒಂದು ನಾಟಕ ಶಾಲೆ ಇದೆ. ಈ ನಾಟಕ ನೋಡೋದಕ್ಕೋಸ್ಕರವಾಗಿ ಶ್ರೀಮನ್ ಮಹಾರಾಜರು, ರಾಣಿವಾಸದವರು, ರಾಜಪರಿವಾರದವರು, ಮುಖ್ಯಾಧಿಕಾರಿಗಳು ಎಲ್ಲರೂ ನಾಟಕ ನೋಡೋದಕ್ಕೋಸ್ಕರ ಅದೇ ಮಾಡಿಸ್ತಿದ್ರು. ಅರಮನೆ ಪಂಡಿತರುಗಳೇ ಇದ್ರು, ಅವರುಗಳೇ ಅದನ್ನು ರಚನೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 30-35 ನಾಟಕಗಳಿತ್ತು. ಅದರಲ್ಲಿ ಮುಖ್ಯವಾದವು ಶಾಕುಂತಳ, ರತ್ನಾವಳಿ, ಹರಿಶ್ಚಂದ್ರ, ಚಾರುದತ್ತ, ಪ್ರತಾಪ್ ಸಿಂಹ ಚರಿತ್ರೆ, ವೇಸಿಂಹ ಚರಿತ್ರೆ, ರುಕ್ಮಾಂಗ ಚರಿತ್ರೆ, ಮಕವರಿಂದಿಕಾ ಪ್ರಣಯ, ಮಂದಾರವಲ್ಲಿ ಪ್ರಣಯ, ದ್ರೌಪದಿ ಸ್ವಯಂವರ, ವಿರಾಟ್ ಪರ್ವ ಇತ್ಯಾದಿ ನಾಟಕಗಳೆಲ್ಲ ನೀತಿ ಬೋಧಕನೇ ಬೋಧವಾದ ನಾಟಕಗಳು ಮತ್ತು ಪುರಾಣ ಪ್ರಸಿದ್ಧವಾದ ನಾಟಕಗಳು, ಚರಿತ್ರಕ್ಕೆ ಅರ್ಹವಾದಂಥ ನಾಟಕಗಳನ್ನು ಮಾತ್ರ ಆಡ್ತಿದ್ರೆ ಹೊರತು ಈ ನಾಗರಿಕತೆಯ ನಾಟಕಗಳು, ಸಾಮಾಜಿಕವಾದ ನಾಟಕಗಳನ್ನು ಆಡ್ತಾ ಇರಲಿಲ್ಲ. ಎಂ ಡಿ ಸುಬ್ಬಣ್ಣನವರು ಎಂಬುವರು ಮುಖ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಅವರ ಬಳಿಕ ಗಾನ ವಿಶಾರದ ಬಿಳಾರಂ ಕೃಷ್ಣಪ್ಪನವರು ಅಲ್ಲಿ ರಾಜಪಾತ್ರವನ್ನು ಮಾಡುತ್ತಿದ್ದರು. ಅವರು ರಾಜಪಾತ್ರವನ್ನು ಮಾಡುವುದಲ್ಲದೆ ಕೆಲವು ಹಾಸ್ಯರಸ ಪ್ರಧಾನವಾದ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು. ಎಂ ಡಿ ಸುಬ್ಬಣ್ಣನವರು ಆದ ಬಳಿಕ ಬಿಳಾರ ಕೃಷ್ಣಪ್ಪನವರು ಮ್ಯಾನೇಜರ್ ಆದರು. ಸಂಧಾನ ಲಕ್ಷ್ಮೀಪತಿ ಶಾಸ್ತ್ರಿಗಳಾದರು. ಆಮೇಲೆ ಚಿಕ್ಕರಾಮ್ ರಾಯರು. ಹೀಗೆ ಪ್ರತಿಯೊಬ್ಬರಿಗೂ ಸಂಬಳ, ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರಧಾರಿಗಳಿಗೆ ಮತ್ತು ವಾದ್ಯಗಾರರಿಗೆ ಅರಮನೆಯಿಂದ ಖಾಯಂ ಸಂಬಳ ಕೊಡ್ತಾ ಇದ್ರು. ಕೆಲಸಗಾರರಿಗೂ ಸಹ ಸಂಬಳವಿತ್ತು. ತ್ರಿಪಾತ್ರವನ್ನ ಪುರುಷರೇ ಮಾಡಬೇಕಾಗಿತ್ತು. ಆ ಸಂಜೆ 6:30 ನಾಟಕ ಪ್ರಾರಂಭವಾಗಬೇಕಾಗಿತ್ತು. ಆ ಕಾಲಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗುವುದು, ಎಲ್ಲರೂ ನಿಶಬ್ದವಾಗಿರಬೇಕಾಗಿತ್ತು. ರಾಜಸ್ಥಾನಕ್ಕೆ ತಕ್ಕಂತೆ ರಾಜಮರ್ಯಾದೆಯೊಡನೆ ಪ್ರತಿಯೊಂದು ನಡೀತಾ ಇತ್ತು. ಶ್ರೀಮನ್ ಮಹಾರಾಜರು ದಯಮಾಡಿಸಿದ ತಕ್ಷಣ ಪರಾಕ್ ಹೇಳಿದ ಮೇಲೆ ಕಂಪನಿಯ ಮುಖ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರಿಗೆ ಫಲತಾಂಬೂಲ ಮತ್ತು ಹಾರ ಸಮೇತವಾಗಿ ನಾಟಕದ ಕಥಾಸಾರಾಂಶವನ್ನು ಒಪ್ಪಿಸುತ್ತಿದ್ದರು. ಶ್ರೀಮನ್ ಮಹಾರಾಜರು ಅವರನ್ನು ತೆಗೆದುಕೊಂಡು ನಾಟಕ ನೋಡೋದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ನಾಂದಿ ವೃತ್ತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವಳ್ ಮಂಡಿಸಿ ಚಕ್ರಪೀಠ

ಈ ರೀತಿಯಾಗಿ ನಟಿ ಮತ್ತು ಸೂತ್ರಧಾರದಿಂದ ನಾಟಕ ಪ್ರಾರಂಭವಾಗ್ತಿತ್ತು. ಮಂಗಳವಾಗುವ ಪೂರ್ತಿ ಮಹಾರಾಜರು ಎದ್ದು ನಿಂತು ಮರ್ಯಾದೆಯಿಂದ ಭಕ್ತಿಯಿಂದ ಮಂಗಳಗಳು ಹೇಗಿತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಪೊಲೀಸು

0: ರಾಹೋ ಭೀಮಾನ ಸಚೋರ ವರ ಜಲಧಿ ಕೃಪ ವಿಹಾರ ಕೃಷ್ಣ ಪ್ರಭುವರ ನಮಿತ ಚರಣ ಗುಣಸಾರ ಪಾಲಿಸು ಶೌರಿ ಧನವ ವೈ. ಹಿಂದೆ ಪುಟಾರಿ ಶಾಸ್ತ್ರಿಗಳನ್ನೊಬ್ರು ವಿನೋದ ಪ್ರಿಯರು ವಿನೋದ ಪಾತ್ರಧಾರಿಗಳು ಒಬ್ಬರಿದ್ರು. ಅವರು ಒಂದು ದಿವಸ ಅರಮನೆಯಲ್ಲಿ ನಾಟಕಗಳೆಲ್ಲ ಆಗಿ ಎಲ್ಲರೂ ಸಭಾ ಸ್ಥಾನದಲ್ಲಿ ಮಲಗಿದ್ದಾಗೆ ಶ್ರೀಮನ್ ಮಹಾರಾಜರು ಬೆಳಗ್ಗೆ ಬರೋ ಪದ್ಧತಿ ಇತ್ತಂತೆ. ಹಾಗೆ ಇವರೆಲ್ಲ ಓಹ್ ಇನ್ನೂ ಮಲಗಿದ್ದಾರೆ ಇದೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ಹೇಳೋಕೆ ಮುಂಚೆ ಒಬ್ಬರು ಪುರೋಹಿತರು ಅವ್ರ ಮನೆಯಿಂದ ಬಹಳ ವಿಶೇಷವಾಗಿ ಒಂದು ತಿಂಡಿ ತೆಗೆದುಕೊಂಡು ಬಂದು ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತಂದು ಇಟ್ಟಿದ್ರು. ಆದ್ರೆ ಇವರೆಲ್ಲ ಮಲಗಿದ್ದರಿಂದ ಅದೇ ಸಭಾಸ್ಥಾನದಲ್ಲಿ ಅದಿಟ್ಟು ಮೇಲೆ ಮುಚ್ಚಿಬಿಟ್ಟು ಇವರು ಮರೆಯಾಗಿದ್ರು. ಮಹಾರಾಜರು ಬಂದಾಗ ನೀವು ಇದನ್ನು ತೆಗೆದು ಕೊಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜರು ಬಂದರು. ಬಂದ ತಕ್ಷಣ ಮೇಲೆ ಅದನ್ನು ತೆಗೆದು ಕೊಡೋಣ ಅಂತ ಕೊಟ್ಟರು. ಅದರಲ್ಲಿ ಏನು ಇರಲಿಲ್ಲ,
1: ತಟ್ಟೆಲ್ಲ ಖಾಲಿ
0: ಇತ್ತು. ಆಗ ಅವರು ಗಾಬರಿಯಾಗಿ ನಡುಗ್ತಾ ನಿಂತ್ಕೊಂಡ್ರು. ಆಮೇಲೆ ಇದು ಯಾರು ತಿಂದರು ಏನು ಅಂತ ಮಹಾರಾಜರು ಕೇಳಿದ್ರು. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ್ರು. ಯಾರು ತಿಂದಿದ್ದೀರಿ ಅಂದರು. ಯಾರೂ ಮಾತನಾಡಲಿಲ್ಲ. ಈ ಪುಟಾರ ಶಾಸ್ತ್ರಿಗಳು ಮಧ್ಯದಲ್ಲಿ ಎದ್ದು ಅದನ್ನು ತಿಂದು ಮಲಗಿಬಿಟ್ಟಿದ್ರಂತೆ. ಆಗ ಮಹಾರಾಜರು ಯಾರು ತಿಂದ್ರಿ ಅಂತ ಹೇಳಿದ್ರೆ ಯಾರೂ ಮಾತನಾಡದೆ ಇದ್ದರಿಂದ ಪತ್ತೆ ಮಾಡೋ ಉದ್ದೇಶವಾಗಿ ಇದನ್ನು ಯಾರು ತಿಂದಿದ್ದಾರೆ ಅವರಿಗೆ ಒಂದು ಗೂಡೆ ತಿಂಡಿ ಮತ್ತು ಬಹುಮಾನ ಕೊಡುತ್ತೆ, ಯಾರು ತಿಂದಿದ್ದೀರಿ ಹೇಳಿ ಅಂತ ಕೇಳಿದ ತಕ್ಷಣ ಪುಟಾರಿ ಶಾಸ್ತ್ರಿಗಳು ನಾನು ತಿಂದಿದ್ದೀನಿ ಅಂತ ಹೇಳಿದ್ರಂತೆ. ಮಹಾರಾಜರು ಬಹಳ ವಿನೋದ ಪಟ್ಟರಂತೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಆಕಾಶವಾಣಿ ಬೆಂಗಳೂರು, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯನೇನ ಸಹ ಚರ್ಚಿತವಾನ್. ಸಹ ಉಕ್ತವಾನ್ ಯತ್ ಅಗ್ರಿಮೇಷು ಪಂಚವರ್ಷೇಷು ನಿವೇಶ ಪ್ರವಾಹ ದ್ವಿಗುಣೀಕರ್ತುಂ ಭಾರತ ಸೈಪ್ರಸ್ ದೇಶಯೋಃ ಲಕ್ಷ್ಯಮಸ್ತಿ. ನಿರ್ವಾಚನಾಯೋಗೇನ ಅಗ್ರಿಮೆ ಮಾಸೆ 18 10 ಚತುರ್ವಿಂಶತಿ ರಾಜ್ಯಸಭಾಸನಾನಾಂ ದ್ವಿತೀಯೇ ವರ್ಷೆ ಆಯೋಕ್ಷ್ಯಮಾಣಸ್ಯ ನಿರ್ವಾಚನಸ್ಯ ಘೋಷಣಾಮಕರೋತ್. ಸರ್ವೋಚ್ಚನ್ಯಾಯಾಲಯೇನ ಜುಲೈ ಮಾಸಸ್ಯ ಪ್ರಥಮ ದಿನಾಂಕಾತ್ ನವಮಿ ಕಕ್ಷಾಯಾಃ ಛಾತ್ರಾಣಾಂ ಕೃತೆ CBSE ಇತ್ಯಸ್ಯ ತ್ರಿಭಾಷೀಯಾಧ್ಯಯನಸ್ಯ ಅನಿವಾರ್ಯತಾಯಾಃ ವಿರುದ್ಧಂ ಯಾಚಿಕಾಂ ವಿಚಾರಂ ಸಮಾರಬ್ಧಂ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಸಂಪೂರ್ಣೆ ಸೀಮಾಕ್ಷೇತ್ರೇಷು ಅಭೇದ್ಯತರಂ ಕರ್ತುಂ ಸರ್ವಕಾರ ಸ್ಮಾರ್ಟ್ ಸೀಮಾ ಪರಿಯೋಜನಾಯಾಃ ಆರಂಭಂ ಕರಿಷ್ಯತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಅದ್ಯ ಸಾಯಂಕಾಲೆ ಹೈದರಾಬಾದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಭಾರತ ಸೈಪ್ರಸ್ ದೇಶಯೋಃ ಮಧ್ಯೆ ಅದ್ಯ ನವದಿಲ್ಲ್ಯಾಂ ಆತಂಕವಾದಾವರೋಧಸ್ಯ ವಿಷಯೆ ನವಾನ್ವೇಷಣ ತಂತ್ರಜ್ಞಾನಯೋಃ ಉಚ್ಚಶಿಕ್ಷಾಯಾಂ ಅನುಸಂಧಾನೆ ಸಾಂಸ್ಕೃತಿಕ ಸಹಯೋಗೆ ಚ ಸಂಯುಕ್ತ ಕಾರ್ಯಸಮೂಹಸ್ಯ ಸ್ಥಾಪನೆ ಇತ್ಯಾದೀನಾಂ ವಿಭಿನ್ನೇಷು ಕ್ಷೇತ್ರೇಷು ಅನೇಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯನೇನ ಸಹ ವಿವಿಧೇಷು ಕ್ಷೇತ್ರೇಷು ದ್ವೈಪಾಕ್ಷಿಕ ಸಹಕಾರಂ ಸುದೃಢೀಕರ್ತುಂ ಚರ್ಚಾಂ ಕೃತವಾನ್. ಬಹುಪಾಕ್ಷಿಕ ಮಂಚೇಷು ಸಹಕಾರಂ ಸಹ ಕ್ಷೇತ್ರೀಯ ವೈಶ್ವಿಕ ಮಹತ್ವಸ್ಯ ವಿಷಯೇಷು ಅಪಿ ತೌ ವಿಚಾರಾಣಾಂ ಆದಾನ ಪ್ರದಾನಂ ಕೃತವಂತೌ. ಸಂಯುಕ್ತ ವಕ್ತವ್ಯ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಭಾರತ ಸೈಪ್ರಸ್ ದೇಶಯೋಃ ಮೈತ್ರಿ ನ ಕೇವಲಂ ದೃಢಃ ಅಪಿತು ಭವಿಷ್ಯಾಭಿಮುಖಿ ಅಪಿ ಅಸ್ತೀತಿ ಉಕ್ತಂ. ಸಹ ಅವದತ್ ಯತ್ ಗತ ದಶಕೆ ಸೈಪ್ರಸ್ ದೇಶಾತ್ ಭಾರತೆ ನಿವೇಶಃ ಪ್ರಾಯ ದ್ವಿಗುಣಿತಃ ಅಭವತ್ ತೇನೋದೀರಿತಂ ಯತ್ ಭಾರತ ಯುರೋಪೀಯ ಸಂಘ ಮುಕ್ತ ವ್ಯಾಪಾರ ಸಮನ್ವಯೆ ಅನೇಕಾಃ ನೂತನಾಃ ಸಂಭಾವನಾಃ ಉದ್ಭೂತಾಃ ಸಂತಿ. ಉಭಯೋಃ ದೇಶಯೋಃ ಮಧ್ಯೆ ವಿಶ್ವಾಸಃ ಚ ವರ್ಧಿತಃ ಅಸ್ತಿ. ಅಗ್ರಿಮೇಷು ಪಂಚವರ್ಷೇಷು ಪುನಃ ನಿವೇಶ ಪ್ರವಾಹಂ ದ್ವಿಗುಣೀಕರ್ತುಂ ಭಾರತ ಸೈಪ್ರಸ್ ದೇಶಯೋಃ ಲಕ್ಷ್ಯಂ ಅಸ್ತೀತಿ ಶ್ರೀ ಮೋದಿ ಅವದತ್.
5: भारत यूरोपियन यूनियन फ्री ट्रेड एग्रीमेंट से तमाम नई संभावनाएं बनी है. इसका लाभ उठाते हुए हम अगले 5 में इस इन्वेस्टमेंट को फिर से डबल करने का लक्ष्य रख रहे हैं और इस संकल्प को साकार करने के लिए आज हम अपने विश्वसनीय संबंधों को एक स्ट्रेटेजिक पार्टनरशिप के रूप में एलिवेट कर रहे हैं.
4: प्रधानमंत्री श्री मोदी अवदत् यत् उपवेशनावधौ तौ वैश्विक विषयेषु अपि चर्चितवन्तौ।
5: भारत और साइप्रस के बीच यह स्ट्रेटेजिक पार्टनरशिप दोनों देशों के फाइनेंशियल और सर्विसेज हब को जोड़कर कॉमर्स के लिए कैपिटल अनलॉक करेगी। यह साइप्रस के इंफ्रास्ट्रक्चर, एनर्जी और एग्रीकल्चर सेक्टर में भारतीय कंपनीज के लिए नए अवसर प्रदान करेगी और भारत के तेजी से बढ़ते शिपिंग और मैरिटाइम क्षेत्रों में नया निवेश लेकर आएगी।
4: साइप्रस देशस्य राष्ट्रपतिः निकोस क्रिस्टोडोलाइट्स इत्येषः अवदत् यत् उभयोः राष्ट्रयोः मध्ये द्वैपाक्षिक

0: ರಾಜ್ಯಸಭಾ ಆಸನಾನಾಂ ದ್ವಿವಾರ್ಷಿಕ ನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಘೋಷಣಾ ಕೃತ. ಪೂರ್ವ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ, ಕೇಂದ್ರೀಯ ಮಂತ್ರಿಣೌ ಜಾರ್ಜ್ ಕುರಿಯನ್ ತಥಾ ರವನೀತ ಸಿಂಹಶ್ಚ ತೇಷು ಸದಸ್ಯೇಷು ಅಂತರ್ಭವಂತಿ. ಯಶಾಂ ಕಾರ್ಯಕಾಲಃ ಅಗ್ರಿಮೆ ಮಾಸೆ ಸಮಾಪ್ತಃ ಭವಿಷ್ಯತಿ. ಆಂಧ್ರಪ್ರದೇಶೇ, ಗುಜರಾತೇ ತಥಾ ಕರ್ನಾಟಕೆ ಪ್ರತ್ಯೇಕಸ್ಮಿನ್ ರಾಜ್ಯೇ ಚತ್ವಾರಿ ಆಸನಾನಿ ಸಂತಿ. ರಾಜಸ್ಥಾನೆ ತಥಾ ಮಧ್ಯಪ್ರದೇಶೆ ಪ್ರತ್ಯೇಕಸ್ಮಿನ್ ರಾಜ್ಯೇ ತ್ರೀಣಿ ಆಸನಾನಿ ಸಂತಿ. ಜಾರ್ಖಂಡೇ ದ್ವೇ ದ್ವೇ ಆಸನೇ ಸ್ತಃ. ಮಣಿಪುರೆ, ಮೇಘಾಲಯ, ಅರುಣಾಚಲ ಪ್ರದೇಶೇ ತಥಾ ಮಿಜೋರಮೇ ಪ್ರತ್ಯೇಕಸ್ಮಿನ್ ರಾಜ್ಯೇ ಏಕೈಕಂ ಆಸನಂ ರಿಕ್ತಂ ಭವಿಷ್ಯತಿ. ಆಯೋಗಸ್ಯಾನುಸಾರಂ ಅಗ್ರಿಮ ಮಾಸಸ್ಯ ಪ್ರಥಮೆ ದಿನಾಂಕೆ ಅಧಿಸೂಚನಾಯಾಃ ನಿರ್ಗಮನಂ ಭವಿಷ್ಯತಿ ತಥಾ ಜೂನ್ ಮಾಸಸ್ಯ ಅಷ್ಟಾದಶ ದಿನಾಂಕೆ ಮತದಾನಂ ಭವಿಷ್ಯತಿ. ಮತಗಣನಾ ಅಪಿ ತಸ್ಮಿನ್ನೇವ ದಿನೆ ಭವಿಷ್ಯತಿ. ಮಹಾರಾಷ್ಟ್ರಸ್ಯ, ತಮಿಳುನಾಡು ರಾಜ್ಯಸ್ಯ ಚ ಪ್ರತ್ಯೇಕಸ್ಯ ಏಕಸ್ಯ ಏಕಸ್ಯ ಆಸನಸ್ಯ ಕೃತೆ ರಾಜ್ಯಸಭಾಯಾಃ ಉಪನಿರ್ವಾಚನಂ ಅಪಿ ಆಯೋಗೇನ ಘೋಷಿತಂ. ಏತದ್ ನಿರ್ವಾಚನಂ ಅಪಿ ಅಗ್ರಿಮ ಮಾಸಸ್ಯ ಅಷ್ಟಾದಶ ದಿನಾಂಕೆ ಭವಿಷ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ಸರ್ವೋಚ್ಚ ನ್ಯಾಯಾಲಯೇನ ಅಗ್ರಿಮ ಸಪ್ತಾಹೆ ಯಾಚಿಕಾಯಾಃ ಶ್ರವಣಾಯ ಸಹಮತಿ ಪ್ರದತ್ತ. ಯಾಚಿಕಾಯಾಂ ಸಿಬಿಎಸ್ಇ ಇತ್ಯಸ್ಯ ನೂತನ ನೀತೇಃ ವಿರೋಧಃ ಅಸ್ತಿ. ಯಸ್ಯಾಃ ಅಂತರ್ಗತಂ ಜುಲೈ ಮಾಸಸ್ಯ ಪ್ರಥಮ ದಿನಾಂಕಾತ್ ನವಮ ದಶಮ ವರ್ಗಯೋಃ ಛಾತ್ರಾಣಾಂ ಕೃತೆ ತ್ರಿಭಾಷಾ ಅನಿವಾರ್ಯ ಕೃತಾ ಅಸ್ತಿ. ವರಿಷ್ಠ ಅಧಿವಕ್ತಾ ಮುಕುಲ ರೋಹತ್ಗಿ ಇತ್ಯೇಷಃ ಮುಖ್ಯ ನ್ಯಾಯಾಧೀಶಃ ಸೂರ್ಯಕಾಂತಸ್ಯ ನೇತೃತ್ವೇ ಪೀಠಸ್ಯ ಸಮಕ್ಷಂ ಪ್ರಕರಣಂ ಉಪಸ್ಥಾಪಿತವಾನ್. ನ್ಯಾಯಪೀಠೆ ನ್ಯಾಯಮೂರ್ತಿ ಜಯಮಾಲ್ಯ ಬಾಗ್ಚಿ ತಥಾ ವಿಪುಲ ಎಂ ಪಂಚೋಲಿ ಆಸ್ತಾಂ. ಛಾತ್ರೈಃ ಶಿಕ್ಷಕೈಃ ತಥಾ ಮಾತಾಪಿತೃಭಿಃ ಸಂಯುಕ್ತ ರೂಪೇಣ ಯಾಚಿಕಾ ಪ್ರಸ್ತುತ ಆಸೀತ್. ಸಹ ಅವದತ್ ಯತ್ ಸಿಬಿಎಸ್ಇ ಇತ್ಯಸ್ಯ ಏತಸ್ಯಾಃ ನೂತನ ನೀತೇಃ ಅಂತರ್ಗತಂ ನವಮಿ ದಶಮಿ ವರ್ಗಯೋಃ ಅತಿರಿಕ್ತ ಭಾಷಾದ್ವಯಸ್ಯ ಅಧ್ಯಯನಂ ಅನಿವಾರ್ಯಂ ಕೃತಮಸ್ತಿ ಯೇನ ಅತೀವ ಸಮಾಹ್ವಾನಂ ಉತ್ಪದ್ಯತೆ. ಸಹ ನ್ಯಾಯಾಲಯಂ ಸೋಮವಾಸರೆ ವಿಚಾರಾರ್ಥಂ ವಿಷಯಸ್ಯ ಸೂಚೀಕರಣಾಯ ಪ್ರಾರ್ಥಿತವಾನ್. ಮುಖ್ಯ ನ್ಯಾಯಾಧೀಶಃ ಅವದತ್ ಯತ್ ಅಗ್ರಿಮ ಸಪ್ತಾಹೆ ವಿವಿಧ ಶ್ರವಣ ಸಪ್ತಾಹೆ ಪ್ರತ್ಯೇಕಸ್ಮಿನ್ ವಿಚಾರಃ ಭವಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಸಮಗ್ರ ಸೀಮಾಂ ಅಭೇದ್ಯತರಾಂ ಕರ್ತುಂ ಸರ್ವಕಾರಃ ಸ್ಮಾರ್ಟ್ ಸೀಮಾ ಪರಿಯೋಜನಾಯಾಃ ಆರಂಭಂ ಕರಿಷ್ಯತಿ. ಅದ್ಯ ನವದಿಲ್ಯಾಂ ಬಿಎಸ್ಎಫ್ ಸಂಸ್ಥಾಯಾಃ ಅಲಂಕರಣ ಸಮಾರೋಹಂ ಸಂಬೋಧಯನ್ ಶ್ರೀಶಾಹ ಅವದತ್ ಯತ್ ಏಷಾ ಪರಿಯೋಜನಾ ಡ್ರೋನ್, ರಡಾರ್, ಕ್ಯಾಮರಾ ಇತ್ಯಾದಿಭಿಃ ಪ್ರೌದ್ಯೋಗಿಕೀಭಿಃ ಸಂಸ್ಥಾನೈಃ ಸುಸಜ್ಜಿತಾಃ ಭವಿಷ್ಯಂತಿ. ಸಃ ಅವದತ್ ಯತ್ ಆಗಾಮಿ ಏಕವರ್ಷಾಂತರ್ಗತಂ ಸೀಮಾ ಸುರಕ್ಷಾ ಬಲಸ್ಯ ಸುರಕ್ಷಾ ವ್ಯವಸ್ಥಾಯಾಂ ಸ್ಮಾರ್ಟ್ ಬಾರ್ಡರ್ ಕಾನ್ಸೆಪ್ಟ್ ಇತ್ಯಸ್ಯ ಅಂತರ್ಗತಂ ಸರ್ವಾಸಾಂ ಪ್ರೌದ್ಯೋಗಿಕೀನಾಂ ಏಕೀಕರಣಂ ಕೃತ್ವಾ ಅಭೇದ್ಯ ಸೀಮಾ ಸುರಕ್ಷಾ ಸಂರಚನಾಯಾಃ ವಿಕಾಸಃ ದ್ರುತಗತ್ಯಾ ಕಾರ್ಯಂ ಪ್ರಚಲತಿ.
1: ಪದ್ಮ ವಿಭೂಷಣ
2: BSF was established under the leadership of Padma Vibhushan K.F. Rustam. Since the establishment of BSF, the force has worked to ensure the security of the borders of the entire country.
1: Nishchint karne ka kaam Seema Suraksha Bal ke jawanon ne kiya hai.
0: ಪಶ್ಚಿಮ ಬಂಗಾಳ ರಾಜ್ಯಸ್ಯ ನೇತಾ ಶುಭೇಂದು ಅಧಿಕಾರಿ ಅದ್ಯ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನ ದ್ರೌಪದಿ ಮುರ್ಮು ವರ್ಯಯಾ ಸಹ ಮೇಲನಂ ಕೃತವಾನ್. ಸಹ ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಸಹಾಪಿ ಮೇಲನಂ ವಿಹಿತವಾನ್. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಶ್ರೀ ರಾಜನಾಥ ಸಿಂಹ ಅವದತ್ ಯತ್ ಶುಭೇಂದು ಅಧಿಕಾರಿ ಸಮೃದ್ಧೇನ ರಾಜನೈತಿಕ ವಿಧಾಯಿ ಅನುಭವೇನ ಯುಕ್ತ ವ್ಯಕ್ತಿ ಅಸ್ತಿ. ಸಹ ಆತ್ಮವಿಶ್ವಾಸಂ ಪ್ರಕಟಿತವಾನ್ ಯತ್ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಂ ನೂತನ ಔನ್ನತ್ಯಂ ಪ್ರತಿನೇತುಂ ಕಾರ್ಯಂ ಕರಿಷ್ಯತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಹೈದರಾಬಾದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾಯಾಃ ಆರಂಭಃ ಸಾಯಂ ಸಾರ್ಧ ಸಪ್ತವಾದನೆ ಭವಿಷ್ಯತಿ. ಗತರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಗುಜರಾತ್ ಟೈಟನ್ಸ್ ದಲೇನ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಏಕೋನ ನವತಿ ಧಾವನಾಂಕೈಃ ಪರಾಜಿತಂ. अन्ते मुख्य वार्ताः पुनः एकवारम् प्रधानमन्त्री नरेन्द्र मोदी नवदिल्ल्यां साइप्रस देशस्य राष्ट्रपतिना निकोस क्रिस्टाडो लाइट्स इत्यनेन सह चर्चितवान् सः उक्तवान् यत् अग्रिमेषु पञ्चवर्षेषु निवेश प्रवाहः द्विगुणीकर्तुं भारत साइप्रस देशयोः लक्ष्यमस्ति निर्वाचनायोगेन अग्रिमे मासे अष्टादश दिनाङ्के दश राज्याणां चतुर्विंशति राज्यसभासनानां

0: कृते निर्वाचनस्य घोषणा कृता। सर्वोच्च न्यायालयेन जुलाई मासस्य प्रथम दिनांकात् नवमी कक्षायाः छात्राणां कृते सीबीएसई इत्यस्य त्रिभाषीय अध्ययनस्य अनिवार्यता याः विरुद्धं याचिकायां विचारं समारब्धम् इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಅವಲೋಕನ ವಿಷಯ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಹೊಸ ಭಾಷೆ ಬರೆದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ತನ್ನ ಪರಮಾಣು ಇಂಧನ ಯೋಜನೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ತಮಿಳುನಾಡಿನ ಕಲ್ಪಾಕಂನಲ್ಲಿ ಸಂಪೂರ್ಣ ಸ್ವದೇಶಿ ವಿನ್ಯಾಸ ಮತ್ತು ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ಇತ್ತೀಚೆಗೆ ಯಶಸ್ವಿಯಾಗಿ ತನ್ನ ಮೊದಲ ಹಂತವನ್ನು ಯಶಸ್ವಿಯಾಗಿ ತಲುಪಿದೆ. ಇದು ಸುಸ್ಥಿರ ಪರಮಾಣು ಸರಣಿ ಪ್ರಕ್ರಿಯೆಯ ಆರಂಭವನ್ನು ಸೂಚಿಸುತ್ತದೆ. ಈ PFBR ಯೋಜನೆಯು 500 MW ಸಾಮರ್ಥ್ಯದಿಂದ ರಿಯಾಕ್ಟರ್ ಆಗಿದ್ದು, ಇದನ್ನು ಕಲ್ಪಾಕಂ ಪರಮಾಣು ಸಂಕೀರ್ಣದಲ್ಲಿ ಭಾರತೀಯ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿಸಿದೆ. ಈ ಸಾಧನೆಯೊಂದಿಗೆ ಭಾರತ ತನ್ನ 3 ಹಂತದ ಪರಮಾಣು ಶಕ್ತಿ ಯೋಜನೆಯ 2ನೇ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಈ ಮೈಲಿಗಲ್ಲು ಜಾಗತಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರಷ್ಯಾದ ನಂತರ ವಾಣಿಜ್ಯಿಕವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಈ ಸಾಧನೆಯು ಪರಮಾಣು ಇಂಧನ ಇಲಾಖೆಯ ನೇತೃತ್ವದಲ್ಲಿ ದಶಕಗಳ ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ. ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು, ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. PFBR ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ, ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. PFBR-ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು 2ನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 GW ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,681 ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿವೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ಶಕ್ತಿಯು ಸತತವಾಗಿ ಸುಮಾರು 3% ಪಾಲನ್ನು ಹೊಂದಿದೆ. 2024-25 ಇದರ ಪಾಲು 3.1% ಶಾಂತಿಯುತ ಉದ್ದೇಶಗಳಿಗಾಗಿ ನಾಗರಿಕ ಪರಮಾಣು ಸಹಕಾರದ ಕುರಿತು ಭಾರತ 18 ದೇಶಗಳೊಂದಿಗೆ ಅಂತರ ಸರ್ಕಾರಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತದ ಪರಮಾಣು ಯೋಜನೆಯ ಮೇಲೆ ಜಾಗತಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸವನ್ನು ಪ್ರತಿಫಲಿಸುತ್ತದೆ. ಪರಮಾಣು ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ಧವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಭೂಮಿಕಾ ಎಂಬ 23 ವರ್ಷದ ಯುವತಿ ಮೇ 13ರಿಂದ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗರುಡಾಚಾರ್ಯ ಪಾಳ್ಯದಿಂದ ಕಾಣೆಯಾಗಿರುತ್ತಾಳೆ. ಈಕೆಯ ಎತ್ತರ 4 ಅಡಿ 5 ಅಂಗುಲ, ದಪ್ಪನೆಯ ಮೈಕಟ್ಟು, ಗೋಧಿ ಮೈಬಣ್ಣ. ಈಕೆಗೆ ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ಪ್ರೀತಿ ಎಂಬ 36 ವರ್ಷದ ಮಹಿಳೆ ತನ್ನ ಪುತ್ರಿ 13 ವರ್ಷದ ಸಿರೀಶಾ ಇವಳೊಂದಿಗೆ ಏಪ್ರಿಲ್ 16ರಿಂದ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣ ಕುಟೀರ ಹತ್ತಿರದಿಂದ ಕಾಣೆಯಾಗಿರುತ್ತಾಳೆ. ಪ್ರೀತಿ ಈಕೆಯ ಎತ್ತರ 5 ಅಡಿ 6 ಅಂಗುಲ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ. ಈಕೆಗೆ ಕನ್ನಡ, ಹಿಂದಿ, ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಇನ್ನು ತಮಿಳು ಸೆಲ್ವಿ ಎಂಬ 35 ವರ್ಷದ ಮಹಿಳೆ ತನ್ನ 10 ವರ್ಷದ ಪ್ರಾಗ್ಯಾ ಎಂಬ ಮಗಳು ಹಾಗೂ ಕವಿನವೆಲನ್ ಅನ್ನುವಂತಹ 7 ವರ್ಷದ ಮಗನ ಜೊತೆಗೆ ಫೆಬ್ರವರಿ 2ರಿಂದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾಳೆ. ಈಕೆಯ ಎತ್ತರ 160 ಸೆಂಟಿಮೀಟರ್. ಇನ್ನು ಈಕೆಯ ಚಹರೆ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ. ಈಕೆಗೆ ಕನ್ನಡ ಹಾಗೂ ತಮಿಳು ಭಾಷೆ ಮಾತನಾಡಲು ಬರುತ್ತದೆ. ಕೆಳಗರೆ, ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
4: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
3: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026 ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3 ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ದಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರಿಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು, ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಪ್ರಾಣಿ ದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವು ಬೆಳೆಯ ಕೊಯ್ಲಿನ ನಂತರದಲ್ಲಿ ಯಾವೆಲ್ಲ ರೀತಿಯಿಂದ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದರ ಕುರಿತಂತೆ ಡಾಕ್ಟರ್ ಆಶಾ ಕೆ ಎಂ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿರುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನೀವು ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸೆಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳ್ತೀರಿ.

0: ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
1: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
1: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
1: RBI ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
0: ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಮೊದಲಿಗೆ ಕೇಳೋಣ, ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ, ಈ ವಿಷಯದ ಕುರಿತಂತೆ ಡಾಕ್ಟರ್ ಆಶಾ KM ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿರುವಂತಹ ಸಂದರ್ಶನ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಾವಿನ ಬೆಳೆಯ ಕೊಯ್ಲಿನ ನಂತರ ಯಾವ ಥರ ನಿರ್ವಹಣೆ ಮಾಡಬೇಕು, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಆಶಾ KM ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆಶಾ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ಈಗ ಮಾವು ಬೆಳೆ ಕೊಯ್ಲಿನ ನಂತರ ಮಾವು ಗಿಡಗಳನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು.
6: ಖಂಡಿತ. ಮಾವು ಮೇಲ್ನೋಟಕ್ಕೆ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಅಥವಾ ಗಡುಸಾದ ಬೆಳೆ ಅಂತ ಅನ್ಸಿದ್ರೂ ಕೂಡ ಅದನ್ನು ನಾವು ಸರಿಯಾಗಿ ಕಾಳಜಿ ಮಾಡದೇ ಹೋದ್ರಲ್ಲಿ ಸೊ ಅದು ನೀಟಾಗಿ ಬೆಳವಣಿಗೆ ಆಗೋದಿಲ್ಲ, ಹಾಗೆ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ, ನಮಗೆ ಒಳ್ಳೆ ಇಳುವರಿ ಕೂಡ ಸಿಗೋದಿಲ್ಲ. ಈ ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಮಾವಿನಲ್ಲಿ ಕೊಯ್ಲು ಆದ ಮೇಲೆ ಮತ್ತೆ ತಮ್ಮ ತೋಟದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಅದನ್ನ ಯೋಚನೆ ಮಾಡೋಕ್ ಹೋಗೋದೇ ಇಲ್ಲ. ಮತ್ತೆ ಯಾವಾಗ ಹೂ ಬಿಡುತ್ತೆ ಅಂತ ಟೈಮಲ್ಲೇ ಅವರು ಮತ್ತೆ ತೋಟದ ಬಗ್ಗೆ ಯೋಚನೆ ಮಾಡೋದು, ತೋಟಕ್ಕೆ ಹೋಗೋದು, ಅಂತಹ ಒಂದು ಅಭ್ಯಾಸಗಳು ಕೂಡ ಇದೆ ಕೆಲವು ಮಾವು ಬೆಳೆಯುವಂತಹ ಜಿಲ್ಲೆಗಳಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಇದರ ಬಗ್ಗೆ ತಿಳುವಳಿಕೆ ಇದೆ, ಕೊಯ್ಲು ನಂತರ ಯಾವ್ಯಾವ ರೀತಿ ಮಾಡಬೇಕು ಅನ್ನೋ ಅಂಥದ್ದು. ಯಾಕಂತಂದ್ರೆ ಇದನ್ನ ನಿರ್ವಹಣೆಯನ್ನ ಮಾಡದೇ ಇದ್ದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಹಲವಾರು ತೊಂದರೆಗಳಾಗಿರ್ತಕ್ಕಂತ ಬುಡ ಸೀಳೋದಿರಬಹುದು, ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ ನಾವು, ಅದೊಂದು ಶಾರೀರಿಕ ನ್ಯೂನ್ಯತೆ, ಹಾಗೆ ಟೊಂಗೆ ಒಣಗುವ ರೋಗ ಅಂತ ಡೈ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಈ ಮುಂತಾದವು ಕೂಡ ಸುಣ್ಣದ ಕೊರತೆಯಿಂದ ಉಂಟಾಗುತ್ತೆ. ಸೊ ಈ ರೀತಿ ನಾವು ನಿರ್ವಹಣಾ ಕ್ರಮವನ್ನ ನಾವು ಮಾಡಬೇಕಾಗತ್ತೆ. ಯಾವುದೇ ಒಂದು ಬೆಳೆಯನ್ನ ನಾವು ವೈಜ್ಞಾನಿಕವಾಗಿ ಬೆಳೆದಾಗ ಮಾತ್ರ ಒಬ್ಬ ರೈತ ಒಂದು ಉತ್ತಮವಾದಂತಹ ಇಳುವರಿಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯ. ಒಬ್ಬ ರೈತ ಉತ್ತಮವಾಗಿ ನಾನು ಬೆಳೆದು ವೈಜ್ಞಾನಿಕವಾಗಿ ಬೆಳೆದಿದ್ದೀನಿ ಅಂತ ಅವನ ಹೇಳ್ಕೋಬೇಕು ಹೆಮ್ಮೆಯಿಂದ.
5: ನಾವು ಈಗ ಡಾಕ್ಟರ್ ಆಶಾ ಅವರೇ, ನಾವು ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದ್ದೇವೆ. ಯಾಕಂದ್ರೆ ಈಗ ಕೆಲವೊಂದ್ ಕಡೆ ಮಾವು ಕಟಾವಿಗೆ ಬಂದಿದೆ, ಇನ್ನು ಒಂದು 4-5 ತಿಂಗಳಲ್ಲಿ ಮಾವು ಎಲ್ಲ ಕಡೆ ಕಟಾವು ಆಗ್ಬಿಡ್ತದೆ. ಮಾವು ಬೆಳೆ ಈ ಸರಿ ಹೂವಿನ ಪ್ರಮಾಣ ಕಡಿಮೆ ಇದೆ, ಬೆಳೆ ಸಿಕ್ಕಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಎಲ್ಲ ಪ್ರದೇಶದಲ್ಲೂ ನಷ್ಟ ಉಂಟಾಗಿದೆ ಅಂತ, ಏನು ಇಬ್ಬನಿ ಬಿದ್ದು ಹೋಗ್ಬಿಟ್ಟಿದೆ, ಮತ್ತೆ ಯಾಕೋ ಹೂವಿನ ಪ್ರಮಾಣ ಕಡಿಮೆ ಇದೆ, ಹಾಗಾಗಿ ಮಾರುಕಟ್ಟೆಗೆ ಬೆಳೆಗಳ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ, ರೇಟ್ಗಳು ಬಹಳ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ. ಈಗ ಮಾವಿನ ಬೆಳೆ ಕಟಾವು ಮಾಡಿದ ನಂತರ ಈ ಗಿಡಗಳನ್ನ ನಾವು ಇನ್ನೂ ಜಾಸ್ತಿ ಸಮೃದ್ಧವಾಗಿ ಬೆಳೆಸ್ಕೊಂಡು ಹೋದ್ರೆ ಮುಂದಿನ ಬೆಳೆನ ನಾವು ಜಾಸ್ತಿ ಪಡ್ಕೋಬಹುದು.
6: ಹೌದಲ್ಲ,
5: ಏನೇನು ಕ್ರಮಗಳು ಇಲ್ಲಿ ನಾವು ಅನುಸರಿಸಬೇಕು ರೈತ ಬಾಂಧವರಾದವರು?
6: ಮೊದಲು ತೋಟದ ನಿರ್ವಹಣೆ, ಅವ್ರು ಕೊಯ್ಲು ಆದ ನಂತರ ಸೊ ತೋಟದ ನಿರ್ವಹಣೆಯನ್ನ ಮಾಡುವಂತದ್ದು. ಅಂದ್ರೆ ಮೊದಲು ಮಾವಿನ ತೋಟದಲ್ಲಿ ಹಣ್ಣಿನ ನೊಣ ಆಗಿರ್ಬೋದು, ಇತರೆ ಕಾರಣಗಳಿಂದ ಕೊಳತು ಬಿದ್ದಿರುವಂತಹ ಮಾವಿನ ಹಣ್ಣುಗಳನ್ನ ಅದರ ಅವಶೇಷಗಳನ್ನ ಆಯ್ದು ತೆಗೆದು ಗುಂಡಿಯಲ್ಲಿ ಹಾಕಿ ಮುಚ್ಚಾಕ್ಬಿಡುವಂತಹದ್ದು.
5: ಇಡಬಾರ್ದು.
6: ಇದರಿಂದ ಏನಾಗುತ್ತೆ, ಅದ್ರ ಸಂತತಿ, ಹಣ್ಣಿನ ನೊಣದ ಸಂತತಿ ಭೂಮಿಯೊಳಗಡೆ ಇರುತ್ತೆ, ಅದು ಮುಂದಿನ ಸತಿಗೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಆವರಿಸಿಕೊಳ್ಳುತ್ತೆ. ಹೌದು ಹೌದು, ಖಂಡಿತ. ಆ ರೀತಿ ತೋಟವನ್ನ ಸ್ವಚ್ಛವಾಗಿ ಇಡ್ತಕ್ಕಂತಹದ್ದು, ಎಲ್ಲ ಬಿದ್ದಿರುವಂತಹ ಕೊಳತಿರ್ ಬಿದ್ದಿರುವಂತಹ ಹಣ್ಣು, ಹಣ್ಣಿನ ನೊಣ ಬಾಧೆ ಆಗಿರ್ತಕ್ಕಂತ ಹಣ್ಣು ಇರುತ್ತೆ, ಸೊ ಅದೆಲ್ಲವನ್ನು ಕೂಡ ಆಯ್ದು ಗುಂಡಿಯಲ್ಲಿ ಮುಚ್ಚಿ ತೋಟದ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕು ಮೊದಲನೇದಾಗಿ. ತದನಂತರ ತೋಟವನ್ನ ಉಳುಮೆ ಮಾಡುವಂತಹದ್ದು, ಇದು ಕೂಡ ತುಂಬಾ ಮುಖ್ಯ. ಸೊ ಮಾವಲ್ಲಿ ಸಂಪೂರ್ಣ ಕೊಯ್ಲಾದ್ಮೇಲೆ ಸ್ವಚ್ಛ ಮಾಡಿದ್ಮೇಲೆ ತೋಟ ತೋಟವನ್ನ ಮರಗಳ ಮಧ್ಯೆ, ಅದೇನ್ ಸಾಲ್ ಇರುತ್ತಲ್ಲ ಅಲ್ಲಿ ಉಳುಮೆ ಮಾಡುವಂತಹದ್ದು. ಅಂದ್ರೆ ಜಾಸ್ತಿ ಆಳವಾಗಿ ಉಳುಮೆ ಮಾಡೋದ್ ಬೇಡ, ಸೊ ಒಂದು ಅಡಿ ಆಳ ಅಷ್ಟು ಉಳುಮೆ ಮಾಡಿದ್ರೆ ಸಾಕು. ಅಂದ್ರೆ ಮಣ್ಣು ಸಡಿಲ ಆಗ್ಬೇಕು ಅಷ್ಟೇ, ಮಣ್ಣು ಸಡಿಲ ಆಗೋಷ್ಟು ಉಳುಮೆಯನ್ನ ಮಾಡೋದು. ಈ ಮಾವು ಮಳೆ ಆಶ್ರಿತ ಬೆಳೆ ಆಗಿರೋದ್ರಿಂದ ಸೊ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಉಳುಮೆ ಮಾಡಿದಾಗ ಸೊ ನೀರು ಏನು ಮಳೆ ನೀರು ಏನಿದೆ ಅದು ಇಂಗಿ, ಸೊ ಅದು ಇನ್ನಿತರ ಕಾಲಗಳು ಅಂದ್ರೆ ಮಾವು ಹೂ ಬಿಡೋ ಸಮಯದಲ್ಲಿ ಆಗಿರ್ಬೋದು, ಕಾಯಿ ಕಚ್ಚುವಂತ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಸೊ ಜಾಸ್ತಿ ಆಳವಾಗಿ ಹೋಗ್ಬಾರ್ದು ಅಂತ ಹೇಳಿದೆ, ಅದಕ್ಕೋಸ್ಕರ ಡಿಸ್ಕ್ ಪ್ಲೋ ಆಗಿರ್ಬೋದು ಇದನ್ನ ಬಳಸಬಾರ್ದು. ರೋಟವೇಟರ್ ಅಥವಾ ಕಲ್ಟಿವೇಟರ್ ಅನ್ನ ಬಳಸಿ ಇದು ಕಲ್ಟಿವೇಟರ್ನ ಮಾಡುವಂತದ್ದು, ಉಳುಮೆಯನ್ನ ಮಾಡುವಂತಹದ್ದು. ಈ ಬೇರು ಆಹಾರವನ್ನ ತೆಗೆದುಕೊಳ್ತಕ್ಕಂತ ಬೇರು ಏನಿರುತ್ತೆ ಅದು ಒಂದಡಿಗಿನ ಕೆಳಗಡೆನೆ ಇರುತ್ತೆ, ಆದ್ರಿಂದ ಒಂದಡಿ ತನಕ ಅಷ್ಟೇ ನಾವು ಮಣ್ಣು ಸಡಿಲಗೊಳಿಸೋದಕ್ಕೆ ಉಳುಮೆಯನ್ನ ಮಾಡ್ತಕ್ಕಂತಹದ್ದು. ಇದನ್ನ ಬಿಟ್ಟು ಇನ್ನು ರೂಪುಗೆಟ್ಟಿರ್ತಕ್ಕಂತ ಬದುಗಳನ್ನ ಪಾತಿಗಳನ್ನ ಸರಿಪಡಿಸುವಂತಹದ್ದು. ಸೊ ಸಾಕಷ್ಟು ಬಾರಿ ಏನಾಗುತ್ತೆ ಅಂದ್ರೆ ಹೊಲದ ಬದುಗಳು ರೂಪುಗೆಟ್ಟಿರುತ್ತೆ, ಸೊ ಅಂತಹ ರೂಪುಗೆಟ್ಟಿರ್ತಕ್ಕಂತ ಬದುಗಳನ್ನ ಹಾಗೆ ಪಾತಿಗಳನ್ನ ನಾವು ಸರಿಪಡಿಸ್ಕೋಬೇಕು. ಯಾಕಂತಂದ್ರೆ ಬೆಳೆಯನ್ನ ಹೆಚ್ಚಾಗಿ ಈ ಬೆಳೆಯನ್ನ ಒಣ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಈ ಇಂಗು ಗುಂಡಿ ಆಗಿರ್ಬೋದು, ಬದುಗಳ ಸ್ಥಾಪನೆ ಆಗಿರ್ಬೋದು, ಇದರಿಂದ ನಮಗೆ ನೀರಿನ ನಿರ್ವಹಣೆಯನ್ನ ಮಾಡೋದಕ್ಕೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಗಿಡದ ಸುತ್ತ ಪಾತಿಯನ್ನ ಮಾಡೋದು, ಗುಂಡಾಕಾರದ ಪಾತಿಯನ್ನ ಮಾಡೋದು, ಹಾಗೆ ಸ್ಥಳೀಯವಾಗಿ ಸಿಗುವಂತಹ ಬೆಳೆಯ ಅವಶೇಷಗಳನ್ನ ತಂದು ಹೊದಿಕೆಯಾಗಿ ಮಾಡುವುದರಿಂದ ಸೊ ನಾವು ತೇವಾಂಶವನ್ನು ಕೂಡ ನಾವು ಕಾಪಾಡಬಹುದು, ಜೊತೆಗೆ ಹೆಚ್ಚಿನ ಇಳುವರಿ ಕೂಡ ನಾವು ಪಡಿಬಹುದು. ಹಾಗೆ ಅಲ್ಲಲ್ಲಿ ಉದುರು ಬಿದ್ದಿರುವಂತಹ ಮಾವಿನ ಎಲೆಗಳನ್ನ ನಾವು ತೆಗೆದುಕೊಂಡ್ಬಂದು ಮಣ್ಣಲ್ಲಿ ಮಿಶ್ರಣ ಮಾಡುವಂತದ್ದು, ಅಂದ್ರೆ ಸಣ್ಣದಾಗಿ ಅಗಿತ ಮಾಡಿ ಅದನ್ನೆಲ್ಲ ಮಣ್ಣಿಗೆ ಸೇರಿಸುವಂತಹದ್ದು, ಇದನ್ನ ಈ ರೀತಿ ನಾವು ಮಾಡಬೇಕಾಗತ್ತೆ. ಹಾಗೆ ಚಾಟಿನಿ ಅಂತ ಹೇಳಿ ಮಾಡ್ತಾರೆ, ಗಿಡವನ್ನ ಸವರುವಂತಹದ್ದು, ಸೊ ಅದನ್ನ ನಾವು ಮಾಡಿದಾಗ ಸಾಕಷ್ಟು ರೆಂಬೆ ಕೊಂಬೆಗಳು ನಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ನಾವು ಈ ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ, ಅದು ಸೂಕ್ಷ್ಮ ಜೀವಿಗಳ ಒಂದು ಸಂಯೋಜನೆ. ಸೊ ಅದನ್ನ ನಾವು ಹಾಕಿದಾಗ ಅದು ಬೇಗ ಕಳೆತೋಗುತ್ತೆ ಮರದ ತುಂಡುಗಳೆಲ್ಲ, ಸೊ ಅದು ಕೂಡ ಬೆಳೆಗೆ ಒಂದು ಪೋಷಕಾಂಶವಾಗಿ ಸಿಗುತ್ತೆ ಈ ಬೆಳೆಗೆ.
5: ಬೆಳೆ ಪ್ರೂನಿಂಗ್ ಮಾಡೋದ್ರಿಂದನೂ ನಿಮ್ಗೆ ಪೋಷಕಾಂಶ ಸಿಗ್ತದೆ.
6: ಅಂದ್ರೆ ಈಗ ಪ್ರೂನಿಂಗ್ ಮಾಡೋದು ಏನಾಗುತ್ತೆ ಅಂದ್ರೆ ಏನ್ ಮಾಡ್ತಾರೆ, ಪ್ರೂನಿಂಗ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ತುಂಡುಗಳನ್ನೆಲ್ಲ ಬಿಸಾಕ್ ಬಿಡ್ತಾರೆ, ಸೊ ಅದನ್ನ ಬಿಸಾಕ್ಬಾರ್ದು, ಅದನ್ನ ಸ್ವಲ್ಪ ಸಣ್ಣ ತುಂಡುಗಳ ಕತ್ತರಿಸ್ಕೊಂಡು ಈ ಸಾಲ್ಗಳ ಮಧ್ಯೆ ಅಥವಾ ಟ್ರೆಂಚ್ ತರ ಓಪನ್ ಮಾಡಿ ಅದರೊಳಗೆ ಹಾಕಿ ವೇಸ್ಟ್ ಡಿಕಂಪೋಸರ್ ಹಂಗೆ ಬಿಟ್ರೆ ಅದು ಕೊಳೆಯೋದಕ್ಕೆ ತುಂಬಾ ದಿನ ತಗೊಳುತ್ತೆ. ಈ ವೇಸ್ಟ್ ಡಿಕಂಪೋಸರ್ ಹಾಕಿದಾಗ ಅದು ಬೇಗ ಕಳೆತು ಅದು ಮಣ್ಣಿಗೆ ಪೋಷಕಾಂಶ ಆಗಿ ಕೂಡ ಸಿಗುತ್ತೆ.
5: ಓಹೋ, ಅದು ಒದಗಿಸ್ತದೆ ಅಂತ.
6: ಈ ರೀತಿ ತೋಟದ ಒಂದು
5: ನಿರ್ವಹಣೆ
6: ಈ ಗಿಡ ಸವರೋದು ಯಾವ ರೀತಿ ಮಾಡಬೇಕು ಅಂತಂದ್ರೆ, ಈ ಗಿಡ ನೇರವಾಗಿ ಹೋಗಿರುತ್ತಲ್ಲ, ನೇರವಾಗಿ ಹೋಗಿರುವಂತಹ ರೆಂಬೆಯನ್ನ ಕಟ್ ಮಾಡಬೇಕು. ಅದನ್ ಬಿಟ್ಟು ಅಡ್ಡದಿಡ್ಡಿ ಹೋಗಿರುವಂತಹ ಕೊಂಬೆಗಳಾಗಿರ್ಬೋದು ಅಥವಾ ಜಾಸ್ತಿ ಅಧಿಕ ಸಾಂದ್ರತೆಯಲ್ಲಿರುತ್ತಲ್ಲ ಕೊಂಬೆಗಳು, ಸೊ ಅಂತದನ್ನ ನಾವು ಕಟ್ ಮಾಡಬೇಕಾಗುತ್ತೆ. ಸೊ ಈ ಕಟ್ ಮಾಡೋದಕ್ಕೆ ನಮಗೆ ಪ್ರೂನಿಂಗ್ ಸಾ ಅಂತಾನೆ ಸಿಗುತ್ತೆ ನಮಗೆ. ಸೊ ಅದು ನಮಗೆ 500 ರೂಪಾಯಿಯಿಂದ 1,200-1,500 ತನಕನೂ ಇದೆ, ಅದು ಯಾವ್ಯಾವ ಕಂಪನಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೈತರು ಎರಡು ಇಟ್ಕೊಂಡ್ರೆ ಉತ್ತಮ, ಒಳ್ಳೇದು. ಅಂದ್ರೆ ಒಂದು ಹಾಳಲ್ಲ,
5: ಈಗ ಒಂದು ನಾವೀಗ ಸೌರದ ಗಿಡನ ಸೌರದೇ ಇದ್ರೆ ಏನಾಗುತ್ತೆ,
6: ಈ ಸೌರದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಅಧಿಕ ಸಾಂದ್ರತೆಯಿಂದ ಬೆಳ್ಕೊಂಡ್ಬಿಡುತ್ತೆ ಗಿಡ, ಅಡ್ಡಾದಿಡ್ಡಿ ಹೆಂಗ್ ಬೇಕಂಗೆ ಬೆಳ್ಕೊಳ್ಳುತ್ತೆ. ಈ ಒಂದು ಯಾಕೆ ನಾವು ಈ ಚಾಟ್ನಿ ಮಾಡ್ಬೇಕು, ಗಿಡ ಸವರ್ಬೇಕಂದ್ರೆ ಗಿಡದ ಒಂದು ಆಕಾರವನ್ನ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ.
5: ಅದು ಒಂದು ನಿಮ್ ಮತ್ತೆ ಈಗ ನೀವು ಬೆಳೆ ಕಟಾವು ಮಾಡಬೇಕಾದ್ರೂ ಕೂಡ ನಿಮ್ಗೆ ಸುಲಭ ಆಗ್ತದೆ.
6: ಹೌದು ಹೌದು,
5: ಗಿಡ ಸಮೃದ್ಧ ಆಗಿರ್ತದೆ, ಗಿಡ ಹತ್ತಿ ನೀವು ತೆಗಿಬಹುದು.
6: ಹೌದು,
5: ಇದು ಯಾವುದೋ ಒಂದ್ ಕಡೆ ಗಿಡ ಹೊಲ್ದಕೊಂಡಿರುತ್ತೆ, ಅಲ್ಲಿ ಹೋದ್ರೆ ಗಿಡನು ಕಟ್ಟಾಗಿ ಬೀಳೋ ಸಾಧ್ಯತೆನೂ ಇರುತ್ತಲ್ಲ.
6: ಹೌದು, ಆಮೇಲೆ ಏನಾಗುತ್ತೆ ಆ ಗಾಳಿ ಬೆಳಕು ಹೋಗೋದಿಲ್ಲ ಒಳಗಡೆ, ಅವಾಗ ಏನಾಗುತ್ತೆ ರೋಗ ರುಜಿನಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಆ ಜಿಗಿ ಹುಳು ಅಂತ ಬರುತ್ತಲ್ಲ, ಸೊ ಅದಕ್ಕೆ ಇಂಥ ವಾತಾವರಣ ತುಂಬಾ ಸೂಕ್ತ ಅದಕ್ಕೆ, ಸೊ ಜಿಗಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗೆ ಇನ್ನೊಂದು ಒಳ ರೆಂಬೆಗಳು ಏನಿರುತ್ತಲ್ಲ ಅಲ್ಲಿ ಏನು ಹೂ ಬಿಡೋದಿಲ್ಲ, ಕಾಯಿನೂ ಕಚ್ಚೋದಿಲ್ಲ ನಮಗೆ, ಯಾಕೆ ಗಾಳಿ ಬೆಳಕು ಹೋಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಚಾಟ್ನಿಯನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಪ್ರತಿ ವರ್ಷ ಮಾಡ್ಕೋಬೇಕು ಅಂತಿಲ್ಲ, ಒಂದು 2-3 ವರ್ಷಕ್ಕೊಂದ್ಸತಿ ನಾವು ಮಾಡ್ಕೊಂಡ್ರೆ ಸಾಕು, ನಾವು ಉತ್ತಮವಾದಂತ ಒಂದು ಫಸಲನ್ನ ರೈತರು ಪಡ್ಕೊಳ್ಬಹುದು. ಈ ಪ್ರೂನಿಂಗ್ ಸಾ ಅಂತಾನೆ ಬಳಸಬೇಕಾಗತ್ತೆ, ಸುಮ್ನೆ ಕಂದ್ಲಿ ಮಚ್ಚು ಅದನ್ನೆಲ್ಲ ಬಳಸಬಾರ್ದು, ಯಾಕಂದ್ರೆ ಅದರಿಂದ ಏಟಾಗತ್ತೆ, ಅದನ್ನ ಬಳಸಬಾರ್ದು. ಪ್ರೂನಿಂಗ್ ಸಾ ಅಂತಾನೆ ಸಿಗುತ್ತೆ.
5: ಫಸಲು ಬಂದಿದಂತ ಗಿಡದಾಗೆ ನಾವು ಹೆಂಗ್ ಮಾಡಬೇಕು,
6: ಈಗ ಫಸಲು ಬಂದಿರುವಂತ ಮಾವಿನ ಗಿಡದಲ್ಲಾದ್ರೆ ಯಾವ ರೀತಿ ಅಂತಂದ್ರೆ ಒತ್ತೊತ್ತಾಗಿ ಬೆಳೆದಿರ್ತಕ್ಕಂತ ರೆಂಬೆಗಳು, ಸೊ ಕೆಲವೊಂದನ್ನ ಕತ್ತರಿಸಿ ನಾವು ಈಗ ವಿರಳಗೊಳಿಸಿ ಅಂದ್ರೆ ಸಾಂದ್ರತೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಸೂರ್ಯನ ಬೆಳಕು ಒಳಭಾಗದಲ್ಲಿ ಎಲ್ಲಾ ಕಡೆ ಹೋಗೋ ಹಾಗೆ ನಾವು ಸ್ವಲ್ಪ ಮಾಡಬೇಕಾಗತ್ತೆ. ಗಿಡದ ಸುತ್ತ.
5: ಹೌದು,
6: ಅಂದ್ರೆ ಒಳಭಾಗದಲ್ಲೂ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಿಡದ ಒಳಭಾಗದಲ್ಲೂ ಕಾಯಿ ಕಚ್ಚತ್ತೆ.
5: ಇಲ್ಲಾಂದ್ರೆ ನಾವು ಕಸ್ತ್ರ ಬರ್ತದೆ.
6: ಹೌದು ಹೌದು, ಆ ರೀತಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಗಿಡದ ಸುತ್ತ ಮಾತ್ರ ಕಾಯಿ ಬಿಟ್ಟಿರುತ್ತೆ, ಒಳಗಡೆನೂ ರೆಂಬೆಗಳಿರುತ್ತೆ, ಅಲ್ಲಿ ಕಾಯಿನೇ ಬಿಡೋದಿಲ್ಲ. ಈ ರೀತಿ ನಾವು ಮಾಡಿದಾಗ ಒಳಗಡೆ ರೆಂಬೆಗಳಲ್ಲೂ ಕೂಡ ಹೂ ಬಿಟ್ಟು ಕಾಯಿ ಕಚ್ಚತ್ತೆ. ಸೊ ನಂತರ ಹಂತದಲ್ಲಿ ನಾವು ಈ ಫಸಲು ಬರತಕ್ಕಂತ ಗಿಡಗಳಲ್ಲಿ ಹಳೆಯ ರೆಂಬೆಗಳಾಗಿರ್ಬೋದು, ನಿರುಪಯುಕ್ತ ಮಾವಿನ ರೆಂಬೆಗಳಾಗಿರ್ಬೋದು, ಸೊ ಇಂಥವನ್ನ ನಾವು ಕತ್ತರಿಸಿ ಹಾಕ್ಬಿಡ್ಬೇಕಾಗತ್ತೆ.
5: ಆಮೇಲೆ ಡಾಕ್ಟರ್ ಆಶಾ ಅವರು, ಈಗ ನೀವು ಗಿಡ ಸೌರದು ಅಂತಿರಲ್ಲ, ಗಿಡ ನೆಟ್ಟು ಎಷ್ಟು ದಿನದಿಂದ ಅದು ಎಷ್ಟು ವರ್ಷದ ನಂತರ ಈ ಒಂದು ಸೌರದನ್ನ ಜಾರಿ ಮಾಡಬೇಕಾಗತ್ತೆ?
6: ಈಗ ಹೊಸ ಮರಗಳಲ್ಲಿ ಆದ್ರೆ ನಾವು ಆಕಾರವನ್ನ ಕೊಡೋದಕ್ಕೋಸ್ಕರ ಈ ಗಿಡವನ್ನ ಸವರ್ಬೇಕಾಗುತ್ತೆ. ಅಂದ್ರೆ ಈಗ ನೆಲದಿಂದ ಒಂದು 60-80 ಸೆಂಟಿಮೀಟರ್ ವರ್ಗೂ ಒಂದೇ ಒಂದು ಸ್ಟೆಮ್ನ, ಸಿಂಗಲ್ ಸ್ಟೆಮ್ ಅಂತೀವಿ, ಆ ಬುಡ ಅಷ್ಟೇ ಬರಬೇಕು. ಅದಾದ್ಮೇಲೆ ಈ 80 ಸೆಂಟಿಮೀಟರ್ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಒಂದ್ 4-5 ಕವಲುಗಳು ಒಡೆಯೋ ತರ ನಾವು ಬಿಡಬೇಕಾಗುತ್ತೆ.
5: ಸೊ
6: ಈ ಗಿಡಗಳು
5: ಒಡೆಯುತ್ತೆ,
6: ಕವಲು ಒಡೆಯುತ್ತೆ. ಅಲ್ಲಿವರೆಗೂ ನಾವು ಈ ಸೈಡ್ ಅಲ್ಲಿ ಏನ್ ಕವಲುಗಳು ಬಂದ್ರೆ ಅದನ್ನ ತೆಗಿತಾ ಇರಬೇಕಾಗುತ್ತೆ,
5: ಕಟ್ ಮಾಡಬೇಕು,
6: ತೆಗೆದುಹಾಕಬೇಕಾಗುತ್ತೆ. ಈ ಗಿಡಗಳಿಗೆ 5-6 ವರ್ಷ ಆದಾಗ ಆದ್ಮೇಲೆ ಮಧ್ಯ ಒಂದ್ ರೆಂಬೆ ಇರುತ್ತಲ್ಲ, ಅದನ್ನ ತೆಗೆದು ಸೂರ್ಯನ ಬೆಳಕು ಹಾಗೆ ಗಾಳಿ ಎಲ್ಲಾ ಕಡೆ ಗಿಡದ ಒಳಗಡೆ ಎಲ್ಲ ಬರೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾಗತ್ತೆ. ಇದು ಒಂದು. ಆಗ್ಲೇ ನಾನು ಫಸಲು ಬಿಡೋದ್ರಲ್ಲಿ ನಾವು ಹೇಗ್ ಮಾಡ್ಬೇಕು ಅಂತ ನಾನು ಹೇಳಿದೆ. ಅದಾದ್ಮೇಲೆ ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ವರ್ಷ ಮಾಡೋ ಅಷ್ಟಿರೋದಿಲ್ಲ, ಒಂದು 2-3 ವರ್ಷಕ್ಕೊಂದ್ಸತಿ ಗಿಡದ ಬೆಳವಣಿಗೆ ನೋಡ್ಕೊಂಡು ನಾವು ಹಾಗೆ ಅದ್ ಹೈಟ್ ಏನಿದೆ ಅಲ್ಲ, ಒಂದು 15-16 ಅಡಿ ಹೈಟ್ಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬೇಕಾಗತ್ತೆ ಮಾವಿನ ಮರದ ಹೈಟ್ ಅನ್ನ. ನಾವು ಅಷ್ಟು ಮೇಲೆ ಬಿಡದೇನೆ ಅಷ್ಟಕ್ಕೆ ನಾವು ಅಷ್ಟು ಮಟ್ಟ
5: ಎತ್ತರ ಬೆಳೆ ಕೊಡಬಾರ್ದು.
6: ಹೌದು ಹೌದು,
5: ಏನು ಎತ್ತರ ಬೆಳೆಯೋದಕ್ಕೆ ಹೋದ್ರೆ ಇನ್ನು ಚಲೋ ಅಲ್ಲ.
6: ಎತ್ತರ ಬೆಳೆಯೋದಕ್ಕೆ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ, ರೈತರು ಕೇಳ್ತಾರೆ ನಾವು ಎಷ್ಟು ಕಟ್ ಮಾಡಬೇಕು, ಎಷ್ಟಡಿಗೆ ನಾವು ಇದ್ ಮಾಡ್ಕೋಬೇಕು ಅಂತ. ಸೊ ಆ ಒಂದ್ ನಿಟ್ಟಿನಲ್ಲಿ ಒಂದು 15-16 ಅಡಿಗೆ ಚಾಟಣಿಯನ್ನ ನಿರ್ಬಂಧನೆ ಮಾಡಿ
5: ಅಷ್ಟು ನಾವು ಈ ಮಟ್ಟ ಸಾಕಪ್ಪ,
6: ಅಷ್ಟು ಮಟ್ಟ
5: ಒಂದು ಒಂದೇನು ಸ್ಟ್ಯಾಂಡರ್ಡ್ ನಿರ್ಧಾರಿತ ಒಂದು ದರ್ಜೆ ನಾವು ಹಾಕೋಬೇಕು.
6: ಹೌದು ಹೌದು,
5: ಇಷ್ಟು ಹತ್ರ ಹೋದ್ರೆ ಅಂದ್ರೆ ಎಷ್ಟು ಎತ್ತರ ಹೋಗ್ಬೋದು, 20 ಫೂಟ್ ಹೋಗ್ಬೋದಾ?
6: ಹೋಗುತ್ತೆ ಹೋಗುತ್ತೆ,
5: 20 ಫೂಟ್ ಮ್ಯಾಕ್ಸಿಮಮ್.
6: ಅಂದ್ರೆ ಅದು ಬೆಳೀತಾ ಬೆಳೀತಾ ಹೋಗ್ತಾ ಇರುತ್ತೆ, ಪ್ರತಿ ವರ್ಷ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಎಷ್ಟು ನಾವು ಕಡಿಮೆ ಮಾಡ್ಬೇಕು
5: ಅಂದ್ರೆ, ಮಾವಿನ ತೋಟದಲ್ಲಿ ಎಲ್ಲಾ ಗಿಡಗಳು

0: ಒಂದು ಹಂತದ ಲೆವೆಲ್ ಇರಬೇಕು.
1: ಹೌದು ಹೌದು,
0: ಅಷ್ಟು ನೋಡ್ಕೋಬೇಕು.
1: ಖಂಡಿತ ಖಂಡಿತ,
0: ಅಷ್ಟೇ ಅರ್ಧ ಅರ್ಧ ಫೂಟ್ ಎತ್ತರ ಅಷ್ಟೇ ಎಲ್ಲ ಗಿಡನೂ ಆಗ್ತದ ನಡೀತದೆ.
1: ಹೌದು, ಅವರಿಗೆ ಕೊಯ್ಲು ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ. ಈಗ ತುಂಬಾ ಎತ್ತರ ಇತ್ತು ಅಂತಂದ್ರೆ ಕೊಯ್ಲು ಮಾಡೋದು ಕಷ್ಟ. ಅವಾಗ ಏನಾಗುತ್ತೆ, ಸಾಂಪ್ರದಾಯಿಕವಾಗಿ ಕೊಯ್ಲು ಮಾಡೋ ಒಂದು ಮೆಥಡ್ ಇದೆ ಅಲ್ಲ, ಗಿಡ ಅಲ್ಲಾಡಿಸೋದು.
0: ಇದು ಡಾಕ್ಟರ್ ಆಶಾ ಅವರೇ, ನಾವು ಹೇಳ್ತೇವೆ ಇದು ಕೇವಲ ಮಾವಿನ ಮರಗಳಿಗಷ್ಟೇ ಅಲ್ಲ, ಇದು ಎಲ್ಲಾ ಮರಗಳಿಗೂ ಅದು ಅನ್ವಯಿಸುತ್ತೆ. ನೀವು ಅಡಿಕೆ ಮರ ತಗೊಳ್ಳಿ, ತೆಂಗಿನ ಮರ ತಗೊಳ್ಳಿ, ಒಂದೇ ಲೆವೆಲ್ ಮರ ಅಂದ್ರೆ ಈಗ ಅಡಿಕೆ ಅಡಿಕೆ ಕುಯ್ಯೋರಿಗೆ ಅದು ಅನುಕೂಲ ಆಗುತ್ತೆ, ತೆಂಗಿನ ಮರನು ಕೂಡ ಅದೇ ತರ.
1: ಹೌದು, ಆದ್ರೆ ಈಗ ತೆಂಗು ಅಡಕೆಗಾದ್ರೂ ಒಂದ್ ಕಡೆ ಹತ್ತಿ ಬಿಟ್ರೆ ನಾವು ಮೇಲೆ ಒಂದ್ ಕಡೆ ಒಂದ್ ಸ್ಪಾಟ್ ಅಲ್ಲಿ ಸಿಗತ್ತೆ. ಈ ಮಾವಲ್ಲಿ ಹಂಗಾಗೋದಿಲ್ಲ, ಹಾಗಾಗಿ ನಾವು ಆಕಾರವನ್ನ ನಾವು ನಿರ್ಬಂಧನೆ ಮಾಡಿಕೊಂಡ್ರೆ ನಾವು ಒಳ್ಳೇದು.
0: ಈಗ ಮಳೆಗಾಳಿಗೂ ಕೂಡ ಕಟ್ಟಾಗಿ ಬೀಳೋ ಸಾಧ್ಯತೆ ಇರ್ತಾವೆ.
1: ಹೌದು ಹೌದು ಹೌದು,
0: ನೀವು ಜಾಸ್ತಿ ಮೇಲೆ ಹೋದಂಗೆ ಅದು ಮತ್ತೆ ಟೊಂಗೆಗಳು ಕೂಡ ಆಜುಬಾಜು ಎಲ್ಲ ಜಾಸ್ತಿ ಭಾರ ಆಗಿ ಬೀಳೋ ಸಾಧ್ಯತೆ ಇದೆ.
1: ಹೌದು ಹೌದು, ಸೊ ಈ ರೀತಿ ಮಾಡಿದಾಗ ನಾನು ಅವಾಗ್ಲೇ ಹೇಳಿದಾಗೆ ಎಲ್ಲಾ ರೆಂಬೆಗಳಲ್ಲೂ ಕೂಡ ಹೂ ಬಿಟ್ಟು ಕಾಯಿ ಕಚ್ಚಿ ಅಧಿಕ ಇಳುವರಿಯನ್ನ ರೈತರು ಪಡ್ಕೋಬಹುದು. ಇದನ್ನ ಪಾಲ್ಸಿರ್ತಕ್ಕಂತ ರೈತರು ತಗೊಂಡಿದ್ದಾರೆ, ಆ ಉದಾಹರಣೆ ಕೂಡ ಇದೆ. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದ್ರೆ, ಕತ್ತರಿಸಿದ ಮೇಲೆ ಹಾಗೆ ಬಿಡಬಾರ್ದು ನಾವು. ಈಗ ಪೇಸ್ಟ್ ಅನ್ನ ಹಚ್ಚಬೇಕಾಗುತ್ತೆ ಕತ್ತರಿಸಿದ ಭಾಗಕ್ಕೆ, ಯಾಕಂದ್ರೆ ಗಾಯ ಆಗಿರುತ್ತೆ. ಈಗ ನಾವು ಏನೋ ಬಿದ್ದಿರ್ತೀವಿ, ಅರ್ಶನ ಏನೋ ಹಚ್ಕೋತೀವಿ, ಆಯಿಂಟ್ಮೆಂಟ್ ಅರ್ಶನ ಏನೋ ಹಚ್ಕೋತೀವಿ, ಅದೇ ರೀತಿ ನಾವು ಕತ್ತರಿಸಿದ ಭಾಗಕ್ಕೆ ಆ ತುದಿಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ 50 ಗ್ರಾಂನ ಮತ್ತೆ ಕ್ಲೋರೋಪೈರಿಪಸ್ 5 ml ನ 1 ಲೀಟರ್ ನೀರಿಗೆ ಬೆರೆಸಿ ಒಂದು ಬ್ರಷ್ ತಗೊಂಡು ಮೇಲ್ಗಡೆ ಬೆಳೆದ್ ಬಿಡ್ಬೇಕು ನಾವು. ಇದರಿಂದ ಮತ್ತೆ ಫರ್ದರ್ ಅವಾಗ್ಲೇ ನಾನು ಡೈಬ್ಯಾಕ್ ಅಂತ ಹೇಳಿದೆ, ಗಿಡ ಟೊಂಗೆ ಒಣಗೋ ರೋಗ ಆ ತರದೆಲ್ಲ ಆಗೋದಿಲ್ಲ,
0: ಗಿಡ ಒಣಗೋದಿಲ್ಲ,
1: ಚಿಗುರು ಚೆನ್ನಾಗಿ ಬರುತ್ತೆ ಅಲ್ಲಿಂದ ಮತ್ತೆ ನೀಟಾಗಿ. ಸೊ ಈ ರೀತಿ ನಾವು ಚಾಟ್ನಿ ಮಾಡೋದ್ರ ಜೊತೆಗೆ ಈ ಪೇಸ್ಟ್ ಅನ್ನ ಕೂಡ ನಾವು
0: ಚಾಟ್ನಿ ಮಾಡೋದು, ನಾವು ಗಿಡನ ರಕ್ಷಣೆ ಮಾಡ್ಕೊಳ್ಳಕ್ಕಾಗಿ.
1: ಹೌದು ಹೌದು, ಗಿಡದ ಒಂದು ಆಕಾರವನ್ನ ಕೊಡೋದಕ್ಕಾಗಿ, ಒಂದು ಮತ್ತೆ ಅದ್ರದ್ದು ಒಂದು ನಿರ್ಬಂಧನೆ ಮಾಡೋದಕ್ಕೆ ಬೆಳವಣಿಗೆ, ಅದ್ರ ಜೊತೆಗೆ ಹೆಚ್ಚಿನ ಇಳುವರಿ,
0: ಎಲ್ಲಾ ಗಿಡಗಳು ಕೂಡ ಒಂದೇ ಹಂತದಲ್ಲಿ ಬೆಳೆಯಲಪ್ಪ ಅಂತ.
1: ಹೌದು, ಬೆಳೆಯೋದಕ್ಕೆ. ಮತ್ತೆ ಈಗ ಏನಾಗುತ್ತೆ, ನಾನು ಅವಾಗ್ಲೇ ಹೇಳಿದ ಗಾಳಿ ಬೆಳಕಾಡ್ಬೇಕು ಮುಖ್ಯವಾಗಿ, ಅದು ಒಂದು ಮುಖ್ಯವಾದಂತ ಒಂದು ಕಾರಣ ನಾವು ಚಾಟ್ನಿ ಮಾಡೋದಕ್ಕೆ, ಇಲ್ಲ ಅಂದ್ರೆ ರೋಗ ಕೀಟಗಳ ಒಂದು ಬಾಧೆ ಜಾಸ್ತಿ.
0: ಹೌದು ಹೌದು ಹೌದು, ಮತ್ತೆ ಈಗ ಹಂಗ್ ಮಾಡೋದ್ರಿಂದ ಈಗ ಬೆಳಕು ಕೂಡ ಒಳಗೆ ಬರ್ತದೆ.
1: ಹೌದು ಹೌದು,
0: ಎಲ್ಲ ಕಡೆ ಕಸ್ತ್ರ ಬರ್ತದೆ.
1: ಹೌದು ಹೌದು ಖಂಡಿತ.
0: ಈಗ ಇದಲ್ಲದೆ ಈಗ ರೋಗ ನಿರ್ವಹಣೆ ಅಥವಾ ಕೀಟಗಳ ನಿರ್ವಹಣೆ ಬಗ್ಗೆನೂ ಈಗ
1: ಏನಾಗುತ್ತೆ ಅಂದ್ರೆ, ಕೊಯ್ಲಾದ ಮೇಲೆ ಈ ಮಾವಿಗೆ ಬಾಧಿಸ್ತಕ್ಕಂತ ಮುಖ್ಯವಾದಂತ ಒಂದು ಕೀಟ ಅಂತಂದ್ರೆ, ಆಗಸ್ಟ್ ಸೆಪ್ಟೆಂಬರ್ ವರೆಗೂ, ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಮುಖ್ಯವಾದಂತ ಬಾಧಿಸ್ತಕ್ಕಂತ ಕೀಟ ಅಂದ್ರೆ ಕಾಂಡ ಕೊರೆಯುವ ಹುಳು. ಸೊ ಇದೇನಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ ಇದು ಬಾದಾಮಿ ತಳಿಯಲ್ಲಿ ಈ ಒಂದು ಬಾಧೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮರಿ ಹುಳಗಳು ಏನಾಗುತ್ತೆ, ಕಾಂಡ ಇರುತ್ತಲ್ಲ ಕಾಂಡವನ್ನ ಕೊರೆದು ಒಳಗಡೆ ಸೇರ್ಕೊಂಡು ತಿರುಳನ್ನು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಅದು ತಿಂದಾಗ ಏನಾಗುತ್ತೆ, ಗಿಡಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಹುಳು ತಿಂದಿರೋ ತೂತಿಂದ ಏನಾಗುತ್ತೆ, ಪುಡಿನೂ ಉದುರತಾ ಇರುತ್ತೆ. ನಾವು ಅಂತ ಅಫೆಕ್ಟ್ ಆಗಿರೋ ಗಿಡದ ಕಾಂಡದ ಹತ್ರ ಹೋದ್ರೆ ನಾವು ಮರದ ಹೊಟ್ಟು ಬಿದ್ದಿರುತ್ತೆ, ಅದನ್ನ ನೋಡಿ ನಮಗೆ ಗೊತ್ತಾಗುತ್ತೆ ಕಾಂಡ ಕೊರಕ ಹುಳು ಬಾಧೆ ಇದೆ ಇದರಲ್ಲಿ ಅಂತ ಹೇಳಿ. ಅಂತ ನಾನು ಬಾದಾಮಿಯಲ್ಲಿ ಹೇಳಿದೆ ಜಾಸ್ತಿ ಅಂತ, ಯಾಕೆ ಬಾದಾಮಿಯಲ್ಲಿ ಜಾಸ್ತಿ ಅಂತಂದ್ರೆ, ಬಾದಾಮಿಗೆ ನೀರು ಜಾಸ್ತಿ ಬೇಕು, ನೀರು ಜಾಸ್ತಿ ಕೊಡ್ತೀವಿ ನಾವು ಬೇರೆ ತಳಿಗಳಿಗೆ ಹೋಲಿಸಿದ್ರೆ. ಅವ್ರು ಸ್ವಲ್ಪ ಕಾಂಡ ಸ್ಮೂತ್ ಇರುತ್ತೆ, ಅವಕ್ಕೆ ಒಳಗಡೆ ಹೋಗೋದಕ್ಕೆ ಚುಚ್ಚಿ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ಬೇರೆದ್ರಲ್ಲೂ ಬರುತ್ತೆ, ಬರಲ್ಲ ಅಂತಿಲ್ಲ, ಇದರಲ್ಲಿ ಜಾಸ್ತಿ ಹಾವಳಿ ಇದ್ರದ್ದು. ಸೊ ಅಂತಹ ಬಾಧಿತ ಮರಗಳಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕಾಂಡದ ತೊಗಟೆಗಳನ್ನೆಲ್ಲ ತೆಗೆದು ಹುಳುಗಳನ್ನ ಆರಿಸಿ ನಾವು ಸಾಯಿಸಬೇಕಾಗತ್ತೆ. ಅಥವಾ ಆ ರಂಧ್ರ ಏನಿರುತ್ತಲ್ಲ, ರಂಧ್ರ ನೋಡ್ತೀವಿ ನಾವು, ತೂತಗಳು ಕೂಡ ಇರುತ್ತೆ. ಆ ತೂತಗಳಿಗೆ ಚೂಪಾಗಿರುವಂತ ತಂತಿಯನ್ನ ಹಾಕಿ ತೂರಿಸಿ ಒಳಗಡೆ ಹುಳ ಏನಾರು ಇತ್ತು ಅಂದ್ರೂ ಕೂಡ ಅದು ಸತ್ತು ಹೋಗುತ್ತೆ. ಅದಾದ್ಮೇಲೆ ಆ ರಂಧ್ರದ ಒಳಗಡೆ 1:1 ಕ್ಲೋರೋಪೈರಿಪಾಸ್ ಅಂದ್ರೆ, ಒಂದು ಭಾಗ ಕ್ಲೋರೋಪೈರಿಪಾಸ್, ಒಂದು ಭಾಗ ನೀರು ಅಂತಂದ್ರೆ, ಈಗ ನಾವು 5 ml ಕ್ಲೋರೋಪೈರಿಪಾಸ್ ತಗೊಂಡ್ರೆ 5 ml ನೀರು. ಇದನ್ನ ನಾವು ಒಂದು ಹತ್ತಿಯಲ್ಲಿ ಹತ್ತಿ ಉಂಡೆ ಮಾಡಿ ಈ ದ್ರಾವಣದಲ್ಲಿ ಅದ್ದಿ ಆ ಹತ್ತಿ ಉಂಡೆನ ಒಳಗಡೆ ಹಾಕಿ ಕೆಮ್ಮಣ್ಣಿನಿಂದ ಮುಚ್ಚುವಂತದ್ದು. ಮುಚ್ಚಬಿಟ್ರೆ ಒಳಗಡೆ ಏನೇ ಹುಳ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ. ಇನ್ನೊಂದು ಇದ್ರದ್ದು ಬಾಧೆ ಅಂತಂದ್ರೆ, ಒಂದೊಂದೇ ಟೊಂಗೆ ಒಣಗ್ತಾ ಇರುತ್ತೆ ಅಲ್ಲಲ್ಲೇ, ಈ ಬಾಧೆ ಒಳಗಾದಾಗ ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಟೊಂಗೆ ಒಣಗ್ತಾ ಇರುತ್ತೆ. ನಾವ್ ಅಲ್ಲಿ ಹೋಗಿ ಮರದ ಹತ್ರ ನೋಡಿದ್ರೆ ಸೊ ಪುಡಿ ಉದುರುತ್ತಾ ಇರುತ್ತೆ, ಅದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಈಗ ಕ್ಲೋರೋಪೈರಿಪಾಸ್ ನೀರ್ ಅಂತ ಹೇಳಿದೆ, ಅದ್ರ ಬದಲು ನೀವು ಪೆಟ್ರೋಲ್ ಡೀಸೆಲ್ ಇಲ್ಲ ಕೆರೋಸಿನ್ ಅದನ್ನ ಕಾಟನ್ ಹತ್ತಿಯಲ್ಲಿ ಅದ್ದಿ ನೀವು ಒಳಗಡೆ ಕೂಡ ಹಾಕಿ ಕೆಮ್ಮಣ್ಣಿಂದ ಮುಚ್ಚಬಹುದು. ಸೊ ಅದಾದ್ಮೇಲೆ ಕಾಂಡ ರಕ್ಷಣಾ ಪೇಸ್ಟ್ ಅಂತ ಇರುತ್ತೆ, ಸೊ ಅದನ್ನ ನಾವು ಬಳಿಬೇಕಾಗುತ್ತೆ. ಈ ಕಾಂಡ ರಕ್ಷಣಾ ಪೇಸ್ಟ್ ಅನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕಂತಂದ್ರೆ, ಕಾಪರ್ ಆಕ್ಸಿಕ್ಲೋರೈಡ್ 50 ಗ್ರಾಮ್, ಕ್ಲೋರೋಪೈರಿಪಾಸ್ 10 ml, ಹೆಕ್ಸಾಕೊನಜೋಲ್ 5 ml, ಅದ್ರ ಜೊತೆಗೆ ನೀರಲ್ಲಿ ಕರಗುವ ಡಿಸ್ಟೆಂಪರ್ ಬಣ್ಣ, ಬಿಳಿ ಡಿಸ್ಟೆಂಪರ್ ಬಣ್ಣ 100 ml, ಇದಿಷ್ಟನ್ನ ನಾವು 1 ಲೀಟರ್ ನೀರಿಗೆ ಹಾಕೊಂಡು ಕದಡ್ಕೊಂಡು ಇದನ್ನ ಕೆಳಗಡೆ ನೆಲದಿಂದ ಒಂದು 3 ಅಡಿ ತನಕ, ಆ ಬುಡ ಏನಿರುತ್ತಲ್ಲ 3 ಅಡಿ ಬುಡಕ್ಕೆ

0: ಅಂದ ಬ್ರಷ್ ತಗೊಂಡು 3 ಇಂಚ್ ಬ್ರಷ್ ತಗೊಂಡು ಚೆನ್ನಾಗಿ ಬಳಿಬೇಕಾಗತ್ತೆ. ಸೊ ಇದನ್ನ ಕಾಂಡಕ್ಕೆ ಬಳಿಯೋದ್ರಿಂದ ಕಾಂಡ ಕೊರಕದ ವಯಸ್ಕ ಹುಳು ಏನಿರುತ್ತಲ್ಲ, ಸೊ ಅದೆಲ್ಲ ಕೂಡ ಮೊಟ್ಟೆ ಇಡೋದು ತಪ್ಪುತ್ತೆ. ಇದ್ರ ಮೇಲೆ ಮೊಟ್ಟೆ ಇಟ್ಟು ಮತ್ತೆ ಒಳಗಡೆ ಹುಳ ಹೋಗೋದು ತಪ್ಪುತ್ತೆ. ಇದರಿಂದ ಕಾಂಡ ಕೊರಕದ ಪುನರಾವರ್ತನೆ ಕೂಡ ನಾವು ತಪ್ಪಿಸಬಹುದು. ಇದಾದ್ಮೇಲೆ ನಾವು ಮತ್ತೆ ಸಗಣಿ ನೀರನ್ನ ಕೂಡ ನಾವು ಬಳಿಯೋದ್ರಿಂದ ತಡೆಗಟ್ಟಬಹುದು.
1: ಸಗಣಿ ನೀರನ್ನು ಕೂಡ ಬಳಸಬಹುದು,
0: ಅದನ್ನು ಕೂಡ ನಾವು ಬಳಿಯಬಹುದು.
1: ಇನ್ನು ಡಾಕ್ಟರ್ ಆಶಾ ಅವರೇ, ಈಗ ಈ ಒಂದು ಮಾವಿನ ಬೆಳೆಯಲ್ಲಿ ಪೋಷಕಾಂಶಗಳನ್ನ ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ?
0: ಈ ಪೋಷಕಾಂಶಗಳು ಅಂತ ಹೇಳಿ ಬಂದಾಗ, ಈ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಮಾವಿನ ಬೆಳೆ ಏನಿದೆ ಅಲ್ಲ, ಸೊ ಚೆನ್ನಾಗಿ ಫಸಲು ಕೊಡ್ತಾ ಇರತಕ್ಕಂಥ ಬೆಳೆ, ಸೊ ಅದರಲ್ಲಿ ಆಲ್ರೆಡಿ ಆ ಎಲೆ ಉದುರಿ ಬೀಳ್ತಾ ಇರುತ್ತಲ್ಲ, ಸೊ ಅದರಿಂದನೇ ಅದಕ್ಕೆ ಸಾಕಷ್ಟು ಪೋಷಕಾಂಶಗಳು ಸಿಕ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ಈ ಚೆನ್ನಾಗಿ ಬೆಳೆದು ಆಲ್ರೆಡಿ ವಯಸ್ಕ ಗಿಡಗಳು ಏನಿದೆ ಅಲ್ಲ, ಅದಕ್ಕೆ ಕೊಡದೆ ಬೇಡ ಗೊಬ್ಬರ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ನಾವು ಏನ್
1: ಮಾಡಬಹುದು,
0: ತಾನೇ ಮಾಡ್ಕೊಳತ್ತೆ ಅಂತ, ಎಲೆಗಳು ಉದುರುತ್ತೆ ಅದರಿಂದನೇ ಅದಕ್ಕೆ ಸಿಗುತ್ತೆ ಅಂತ. ಆದ್ರೂ ಕೂಡ ನಾವ್ ಏನ್ ಹೇಳ್ಬೋದು ಅಂದ್ರೆ, ಪ್ರತಿ ವಯಸ್ಕ ಗಿಡಕ್ಕೆ 15-19 ಅಂತ ಸಂಯುಕ್ತ ಗೊಬ್ಬರಗಳು ಬರುತ್ತೆ. ಅದನ್ನ ನಾವು 2-3 ಕೆಜಿ ಜುಲೈ ಆಗಸ್ಟ್ ಅಂದ್ರೆ ಕೊಯ್ಲು ಆದ ಮೇಲೆ, ನಾನೇನ್ ಅವಾಗ್ಲೇ ಹೇಳಿದೆ, ತೋಟ ಎಲ್ಲ ಕ್ಲೀನ್ ಮಾಡಿ ಪಾತಿ ಎಲ್ಲ ಮಾಡಿಕೊಂಡು ಆ ಪಾತಿಯಲ್ಲಿ ಹಾಕುವಂತದ್ದು ನೀಡಿದ್ರೆ ಸಾಕಾಗುತ್ತೆ. ಅದಾದ ಮೇಲೆ ಹೂ ಬಿಡೋ ಅಂತ ನಿಕಟ ಪೂರ್ವ ಹಂತದಲ್ಲಿ ಅಂದ್ರೆ ಸ್ವಲ್ಪ ಮುಂಚೆ, ಇದನ್ನ ಕೆಲವು ರೈತರು ಕೇಳ್ತಾರೆ, ಹೂ ಬಿಡ್ತಾ ಇಲ್ಲ, ಹೂ ಇದು ಅಂತ ಹೇಳಿ ಅಂತ ಕೇಳ್ತಾರೆ. ಒಳಗಡೆಯಿಂದನೇ ಪುಷ್ಟಿ ಕೊಡುವಂತದ್ದು ಹೂ ಬಿಡೋದಕ್ಕೆ. ಅದಕ್ಕೆ ಏನಂತಂದ್ರೆ, ಒಂದ್ 20 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ, ಇನ್ನೇನು ಹೂ ಬಿಡುತ್ತೆ ಇನ್ನೊಂದ 15 ದಿನದಲ್ಲಿ ತಿಂಗಳಲ್ಲಿ ಇನ್ನಕ್ಕೂ ಮುಂಚೆ ನಾವು ಸಿಂಪರಣೆ ಮಾಡಿದಾಗ ಒಳಗಿಂದನೇ ಶಕ್ತಿ ಕೊಟ್ಟು ಸಮೃದ್ಧವಾಗಿ ಹೂ ಬಿಡುತ್ತೆ. ಸೊ ಅದೊಂದು. ಅದರ ಜೊತೆಗೆ ಹೇಗಿದ್ರು ನಮಗೆ ಮಾವು ಅಂತರ, ಒಂದು ಗಿಡದಿಂದ ಇನ್ನೊಂದು ಗಿಡ ಅಂತರ ತುಂಬಾನೇ ಇರುತ್ತೆ. ಸೊ ಅದ್ರ ಮಧ್ಯೆ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡು, ಹಸಿರೆಲೆ ಗೊಬ್ಬರಗಳಾದ ಸೆಣಬು ಇರ್ಬೋದು, ಹುರುಳಿ ಇರ್ಬೋದು, ಮುಕ್ಕುನ, ಸೊ ಇವುಗಳನ್ನ ಹಾಕೊಂಡು ಹೂ ಬಿಡೋದಕ್ಕೂ ಮುಂಚೆ, ಇನ್ನೇನು ಹೂ ಬಿಡುತ್ತೆ ಅನ್ನೋದಕ್ಕೂ ಮುಂಚೆ ಅದನ್ನ ರೋಟೋವೇಟ್ ಹಾಕಿ ಮಣ್ಣಿಗೆ ಸೇರಿಸುವಂತದ್ದು. ಸೊ ಇದರಿಂದ ಕೂಡ ಫಲವತ್ತತೆ ಹೆಚ್ಚಾಗುತ್ತೆ ಮಣ್ಣಲ್ಲಿ. ಇದನ್ನ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅಂತಂದ್ರೆ, ಮಾವಿನಲ್ಲಿ ಲಘು ಪೋಷಕಾಂಶ. ಸೊ ಮಾವು ಸ್ಪೆಷಲ್ ಅಂತ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ನಿಂದ ಬಿಡುಗಡೆ ಆಗಿರತಕ್ಕಂಥ ಮಾವು ಸ್ಪೆಷಲ್ ಲಘು ಪೋಷಕಾಂಶಗಳ ಸಿಂಪರಣೆ. ಸೊ NPK ಸಾರಜನಕ ರಂಜಕ ಪೊಟ್ಯಾಶ್ ಜೊತೆಗೆ ಅದಕ್ಕೆ ಲಘು ಪೋಷಕಾಂಶ ಕೂಡ ಬೇಕಾಗುತ್ತೆ. ಸೊ ಇದನ್ನ 1 ಲೀಟರ್ ನೀರಿಗೆ 5 ಗ್ರಾಂನಂತೆ, ಅದ್ರ ಜೊತೆಗೆ ಒಂದು ಶಾಂಪೂ, ಒಂದು ನಿಂಬೆ ರಸವನ್ನ ಸೇರಿಸಿ ಹೂ ಬಿಡೋದಕ್ಕೂ ಮುಂಚೆ 2 ಸತಿ ನಾವು ಇದನ್ನ ಸಿಂಪರಣೆ ಮಾಡಬೇಕು. ಹೂ ಬಿಟ್ಟ ನಂತರ 2 ಸತಿ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ಹೂ ಬಿಡೋದಕ್ಕಿಂತ ಮುಂಚೆ 2 ತಿಂಗಳ ಮುಂಚೆ ನಾವು ಸಿಂಪರಣೆ ಮಾಡಬೇಕು, 1 ತಿಂಗಳ ಅಂತರದಲ್ಲಿ. ಕಾಯಿ ಹೂ ಬಿಟ್ಟ ನಂತರ ಅಂದ್ರೆ ಕಾಯಿ ಕಚ್ಚಿದ ಮೇಲೆ, ಕಾಯಿ ಕಚ್ಚದಂದ್ರೆ ಈ ಬಟಾಣಿ ಆಕಾರದಲ್ಲಿ ಇದ್ದಾಗ 1 ಸತಿ, ಮತ್ತೆ ಈ ನಿಂಬೆ ಆಕಾರದಲ್ಲಿ ಕಾಯಿ ಇದ್ದಾಗ 1 ಸತಿ. ಸೊ 2 ಸತಿ ನಾವು ಇದನ್ನ ಮಾವು ಸ್ಪೆಷಲ್ ಅನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ.
1: ಈಗ ಈ ಮಾವು ಬೆಳೆಯಲ್ಲಿ ಸುಣ್ಣ ಬಳಸಬೇಕಾ ಹೆಂಗೆ?
0: ಹೌದು, ಮಾವು ಅಂತಾನೆ ಅಲ್ಲ,
1: ಯಾವುದೇ ತೋಟಗಾರಿಕಾ ಬೆಳೆ,
0: ತೋಟಗಾರಿಕಾ ಬೆಳೆ, ಹಣ್ಣಿನ ಬೆಳೆಗಳಿಗೆ ಈ ಒಂದು ಸುಣ್ಣದ ಅವಶ್ಯಕತೆ ಇದ್ದೇ ಇದೆ. ಅದರಲ್ಲೂ ಕೂಡ ಈ ಮಾವಿನಲ್ಲಿ ಕ್ಯಾಲ್ಸಿಯಂ ಅವಶ್ಯಕತೆ ಅಂದ್ರೆ ಸುಣ್ಣದ ಅವಶ್ಯಕತೆ ಹೆಚ್ಚಾಗಿರೋದು ಕಂಡು ಬರುತ್ತೆ ನಮಗೆ. ಅದರಲ್ಲೂ ಸ್ಪಾಂಜಿ ಟಿಶ್ಯೂ ಅಂತ ಒಂದು ಶಾರೀರಿಕ ನ್ಯೂನತೆ, ಮಾವಿನ ಹಣ್ಣಿನಲ್ಲಿ ಗರ್ಭ ಇದಾಗುವಂತಹದ್ದು ನಾವು ತಿನ್ನುವಾಗ್ಲೂ ನೋಡಿರ್ತೀವಿ, ಒಳಗಡೆ ಕಟ್ ಮಾಡಿದಾಗ ವೈಟ್ ವೈಟ್ ಒಂಥರ ಗಟ್ಟಿ ಗಟ್ಟಿ ಆಗಿರುತ್ತೆ ನೋಡಿ, ಅದು ಸ್ಪಾಂಜಿ ಟಿಶ್ಯೂ ಅಂತ. ಅದು ಈ ಸುಣ್ಣದ ಕೊರತೆಯಿಂದ ಬರುವಂತದ್ದು ಈ ಮಾವಲ್ಲಿ. ಹಾಗೆ ಇನ್ನೊಂದು ಕಾಂಡ ಸಿಪ್ಪೆ ಬಿರುಕು ಬಿಡುವಂತದ್ದು, ಅದನ್ನ ನಾವು ನೋಡ್ತೀವಲ್ಲ, ಅದು ಕೂಡ ಸುಣ್ಣದ ಕೊರತೆಯಿಂದನೇ ಬರುವಂತದ್ದು.
1: ಆಮೇಲೆ
0: ಹೌದು ಬಿರುಕು ಬಿಡೋದು, ಆಮೇಲೆ ಅಂಟು ಸೋರುವಂತದ್ದು ನಾವು ನೋಡ್ತೀವಿ,
1: ಅದು ಕೂಡ
0: ಇದರಿಂದನೇ. ಆಮೇಲೆ ರೆಂಬೆಗಳ ತುದಿ ಒಣಗುವಂತದ್ದು ನಾವು ನೋಡ್ತೀವಿ. ಈ ರೀತಿ ಈ ಸಮಸ್ಯೆಗಳನ್ನ ನಾನು ನೀವೆಲ್ಲ ಹೇಳಿದೆ, ಇವೆಲ್ಲವೂ ಕೂಡ ಸುಣ್ಣದ ಕೊರತೆಯಿಂದನೇ ಉಂಟಾಗುವಂತದ್ದು.
1: ಸೊ ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ಬೆಳೆಗಳಲ್ಲಿ ಇದು ಈಗ ಕಂಡು ಬರ್ತದೆ.
0: ಹೌದು ಹೌದು,
1: ಗಿಡ ಒಡೆಯೋದು,
0: ಒಡೆಯೋದು,
1: ಬುಡ ಸೀಳೋದು, ಮತ್ತೆ ಅಂಟು ಸೋರೋದು, ಮತ್ತೆ ಕೆಲವೊಂದು ಕಾಯಿಗಳಲ್ಲೂ ಕೂಡ ಒಡೆ ಕಾಣುತ್ತೆ.
0: ಹೌದು ಹೌದು,
1: ಅದು ಕೂಡ ಇದರದ್ದು.
0: ಹೌದು ಹೌದು, ಅದು ಕೂಡ ಬೋರಾನು ಕ್ಯಾಲ್ಸಿಯಂ ಎರಡರಿಂದನೂ ಕೂಡ ಡಿಫಿಷಿಯನ್ಸಿಯಿಂದ, ಅದರ ಕೊರತೆಯಿಂದ ಕಂಡು ಬರ್ತದೆ. ಹೌದು, ಆದ್ರಿಂದ ನಾವು ಆ ಪ್ರಸಕ್ತ ಹಂಗಾಮಿನಲ್ಲಿ ಈ ಸೂಕ್ತವಾದಂತ ಸುಣ್ಣದ ಒಂದು ಇದನ್ನ ನಾವು ಕೊಡಬೇಕಾಗತ್ತೆ. ಈಗ ಫಸ್ಟಿಗೆ ನಾಟಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಏನ್ ಬೇಕಾಗಲ್ಲ, ಅದಕ್ಕೆ ಫಸ್ಲ್ ಬಿಡುತ್ತಲ್ಲ, ಈ ಕಾಯಿ ಯಾವಾಗ ಕಟ್ಟುತ್ತೆ ಆ ಟೈಮಲ್ಲಿ ಬೇಕೇ ಬೇಕು ಸುಣ್ಣ.
1: ಕಾಯಿ ಕಟ್ಟ ಟೈಮಲ್ಲಿ
0: ಸುಣ್ಣ ಬೇಕು.
1: ಅದೇ ತರ ಎಲ್ಲ ಬೆಳೆಗಳಿಗೂ ಕಾಯಿ ಕಟ್ಟ ಪೂರ್ವದಲ್ಲಿ
0: ಬೇಕು. ಹೌದು, ಆದ್ರೂ ಕೂಡ ನಾವು ನಾಟಿ ಮಾಡೋ ಟೈಮಲ್ಲಿ ಗುಣಿಗೆ ಒಂದು 250 ಗ್ರಾಮ್ ಕಾಲ್ ಕೆಜಿ ಹಾಕೋಬಹುದು ಸುಣ್ಣ. ಅದಾದ ನಂತರ ನಾವು ಈ ಕಾಯಿ ಬಿಡುತ್ತಲ್ಲ, ಈ ಕಾಯಿ ಕಟ್ಟೋ ಟೈಮಲ್ಲಿ ನಾವು ಸುಣ್ಣವನ್ನ ಕೊಡ್ಲೇಬೇಕಾಗತ್ತೆ. ಪ್ರತಿ ವರ್ಷ ಸುಣ್ಣ ಕೊಡೋ ಅವಶ್ಯಕತೆ ಇಲ್ಲ, ಆಮೇಲೆ ಈ ಆ ವಯಸ್ಸಿಗೆ ಅನುಗುಣವಾಗಿ ನಾವು ಸುಣ್ಣವನ್ನ ಕೊಡಬೇಕಾಗತ್ತೆ. ಸುಣ್ಣ ಯಾವಾಗ ಕೊಡ್ಬೇಕಂದ್ರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಸುಣ್ಣ ಹಾಕ್ಬೇಕಾಗತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಮಳೆ ಬರುತ್ತಲ್ಲ, ಸೊ ಮಳೆ ನೀರಲ್ಲಿ ಕರಗಿ ಅದು ಮಣ್ಣಿಗೆ ಸೇರ್ಕೊಂಡು ಅದು ಗಿಡಕ್ಕೆ ಸಿಗತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಹಾಕ್ಬೇಕಾಗತ್ತೆ. ಸುಣ್ಣ ಅಂದ್ರೆ ಸ್ಲೇಕ್ಡ್ ಲೈಮ್ ಅಂತೇಳಿ, ಅಂತ ಸುಟ್ಟ ಸುಣ್ಣ ಅಂತ, ಸುಟ್ಟ ಸುಣ್ಣವನ್ನೇ ನಾವು ಬಳಸಬೇಕಾಗತ್ತೆ ಸುಣ್ಣ ಹಾಕೋದಕ್ಕೆ. ಈಗ ವರ್ಷ ಹೇಳದ್ನಲ್ಲ
1: ಮಲ್ಬಿಡಿ ನೆಮ್ ಅಂತಾರಲ್ಲ,
0: ಇಲ್ಲ ಇಲ್ಲ ಸುಣ್ಣನೆ ಅದು ಒಂದು ಇದು ಬರುತ್ತೆ.
1: ಯಾವ ವಯಸ್ಸಿಗೆ ತಕ್ಕಾಗಿ ಗಿಡಗಳಿಗೆ ಹಾಕ್ತಾ ಹೋಗ್ಬೇಕಾಗುತ್ತೆ?
0: ಈಗ ವಯಸ್ಸಿಗೆ ಅನುಗುಣವಾಗಿ ಅಂತಂದ್ರೆ ಈಗ 4-5 ವರ್ಷಕ್ಕೆ 1/2 ಕೆಜಿ, ಅರ್ಧ ಕೆಜಿ
1: ಒಂದು ಗಿಡಕ್ಕೆ.
0: ಹೌದು, ಒಂದು ಗಿಡಕ್ಕೆ, ಒಂದು ಮರಕ್ಕೆ. 7-8 ವರ್ಷದ ಮರಕ್ಕೆ 1 ಕೆಜಿ, ತಲಾ 1 ಕೆಜಿ. 10-12 ವರ್ಷದ ಮರಕ್ಕೆ 2 ಕೆಜಿ, ತಲಾ 2 ಕೆಜಿ. 15-16 ವರ್ಷದ ಮರಕ್ಕೆ ತಲಾ 5 ಕೆಜಿ. ಅದೇ 20 ವರ್ಷ ಮೇಲ್ಪಟ್ಟಿರೋ ಮರಕ್ಕೆ ತಲಾ 8 ಕೆಜಿ.
1: ದೊಡ್ಡ ಗಾತ್ರದ ಮರ ಇರುತ್ತೆ.
0: ಹೌದು ಹೌದು, ಅದಕ್ಕೆ ತಲಾ 8 ಕೆಜಿ ಅಷ್ಟು, ಒಂದು ಮರಕ್ಕೆ 8 ಕೆಜಿ ಅಷ್ಟು ಕೊಡಬೇಕು.
1: ಮತ್ತೆ ಇದು ನೀವು ಈಗ ಈ ಸುಣ್ಣ ಕೊಟ್ಟರು ಅದು ಬೆಳೆ ತಕ್ಕಾಗಿ ಅದು ಕೊಟ್ಟೆ ಕೊಡ್ತದಲ್ಲ,
0: ಕೊಡುತ್ತೆ.
1: ಹಾಗಾಗಿ ನೀವು ಬೆಳೆ ಇದು ನೀವು ಸುಣ್ಣ ಕೊಡೋದ್ರಲ್ಲಿ ನಿಮ್ಗೆ ನಷ್ಟ ಉಂಟಾಗಲ್ಲ.
0: ಹೌದು ಹೌದು, ಹಾಗೆ ಸುಣ್ಣವನ್ನ ಪ್ರತಿ ವರ್ಷ ಕೊಡೋದು ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ವರ್ಷ ವರ್ಷ ಕೊಡೋದು ಅವಶ್ಯಕತೆ ಇಲ್ಲ, ಒಂದ್ 2-3 ವರ್ಷಕ್ಕೊಂದ್ಸತಿ ಕೊಟ್ರೆ ಸಾಕು. 2-3 ವರ್ಷಕ್ಕೊಂದ್ಸತಿ. ಆದ್ರೆ ಬಾದಾಮಿಯಲ್ಲಿ ಮಾತ್ರ ನಾವು ತಪ್ಪದೇ ಸುಣ್ಣವನ್ನ ಕೊಡ್ಲೇಬೇಕಾಗತ್ತೆ.
1: ಆಮೇಲೆ ಡಾಕ್ಟರ್ ಆಶಾ ಅವರೇ, ಈಗ ಲಘು ಪೋಷಕಾಂಶಗಳ ಸಿಂಪರಣೆ ಬಗ್ಗೆ ನಾವು ಕೇಳಿದ್ದೇವೆ, ಏನು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಈ ಒಂದು ಮಾವಿನ ಬೆಳೆಯಲ್ಲಿ.
0: ಈ ಲಘು ಪೋಷಕಾಂಶಗಳಂತಂದ್ರೆ ಇದರಲ್ಲಿ ಈ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳಂತ ಅಂದ್ರೆ ನಾವು ಮುಖ್ಯವಾಗಿ ಬೆಳೆಗೆ ಏನ್ ಕೊಡ್ತೀವಿ, ಕೇವಲ ಸಾರಜನಕ, ರಂಜಕ, ಪೊಟ್ಯಾಶ್ ಅಷ್ಟೇ ಕೊಡ್ತೀವಿ, ಅದನ್ನ ಬಿಟ್ಟು ಬೇರೆ ಯಾವ್ದು ಕೊಡೋದಿಲ್ಲ. ಕ್ಯಾಲ್ಸಿಯಂ, ಸುಣ್ಣ, ಸಲ್ಫರ್,
1: ಬೋರಾನ್,
0: ಮ್ಯಾಂಗನೀಸ್, ಐರನ್, ಜಿಂಕ್, ಕಾಪರ್, ಅದೆಲ್ಲದೂ ಕೂಡ ಒಂದು ಬೆಳೆಗೆ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಒಂದು ಹಣ್ಣಿನ ಬೆಳೆಗೆ, ಹಣ್ಣಿಗೆ, ಹಣ್ಣು ಬಿಡೋದಕ್ಕೆ, ಹೂ ಬಿಡೋದಕ್ಕೆ ಅವಶ್ಯಕತೆ ಇರುತ್ತೆ.
1: ಅದು 0.0001 ಇರಲಿ,
0: ಅವಶ್ಯಕತೆ ಇದೆ.
1: ನಾವು ಏನಪ್ಪಾ ಇದು 0.0001% ಅದು ಹಾಕದೆ ಹೋದ್ರೆ ನಡೀತದಲ್ಲ ಅಂತಕೊಂಡ್ಬಿಡ್ತೇವೆ.
0: ಖಂಡಿತ ಖಂಡಿತ ಹೌದು. ಈ ಲಘು ಅನ್ನೋದೇ ಅದಕ್ಕೇನೆ ಅಂದ್ರೆ ಅದು ಸಣ್ಣ ಪ್ರಮಾಣದಲ್ಲಿ ಬೇಕದು, ಜಾಸ್ತಿ ಬೇಡ. ಅದೇ ನಾವು ಯೂರಿಯಾ, ಡಿಎಪಿ ಅದೆಲ್ಲ ಮೂಟೆ ಮೂಟೆಗಟ್ಟಲೆ ಹಾಕ್ತಿವಿ. ಇದನ್ನ ಸಣ್ಣ ಪ್ರಮಾಣ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಿವಿ ಇದನ್ನ, ಆದ್ರೆ ಅದ್ರದ್ದು ಅಷ್ಟೇ ಪರಿಣಾಮ ಇರುತ್ತೆ. ಅದನ್ನ ಹಾಕಿಲ್ಲ ಅಂದ್ರೆ ಅಷ್ಟೇ ಒಂದು ದುಷ್ಪರಿಣಾಮ ಕೂಡ.
1: ಉದಾಹರಣೆಗೆ ಉಪ್ಪಿನಕಾಯಲ್ಲಿ ನೀವು ಉಪ್ಪಿನಕಾಯಿ ಹಾಕಂತ ಹಿಂಗನ್ನೇ ಹಾಕಬೇಕಾಗುತ್ತೆ, ಎಸ್ಪೋರ್ಟೆಡಿ ಅಂತ ಆ ಪೌಡರ್ ಹಾಕಿದ್ರೆ ನಡೆಯೋದಿಲ್ಲ ಅಲ್ಲಿ.
0: ಕರೆಕ್ಟ್ ಕರೆಕ್ಟ್.
1: ಹಾಗೆ ನೋಡಿ ಅದು ಗ್ರಾಮದಲ್ಲಿ ಕೊಡ್ತಾರೆ. ಅದೇ ತರ ಇದು ಕೇಸರಿ ಅಂತ ಬರ್ತದೆ, ಇದು ಗ್ರಾಮದಲ್ಲಿ ಕೊಡ್ತಾರೆ. ಅಂದ್ರೆ ಬಂಗಾರದ ಮೌಲ್ಯ ಇದೆ ಅದಕ್ಕೆಲ್ಲ. ಇದು ಕೂಡ ಅದೇ ತರ,
0: ಅದೇ ರೀತಿ.
1: ಇದು ಬೆಳೆಗೆ ನಾವು ಬಂಗಾರದ ಮೌಲ್ಯ ಕೊಟ್ಟು ಅದಕ್ಕೆ ನೀವು ಹಾಕಬೇಕು. ರೈತ ಬಾಂಧವರಾದರೂ ಇದು ಮಾಡ್ತಾರೆ, ಕೃಷಿ ವಿಜ್ಞಾನಿಗಳು ಸಲಹೆ
0: ತಗೋಬೇಕು. ಇದನ್ನ ನಾವು 4 ಸತಿ, 1 ಸತಿ, 2 ಸತಿ ಮಾಡಿದ್ರೆ ಆಗೋದಿಲ್ಲ. ಒಂದು ಹೂ ಬಿಡೋದಕ್ಕಿಂತ ಮುಂಚೆ, ಯಾಕೆಂದ್ರೆ ಹೂ ಚೆನ್ನಾಗಿ ಬಿಡಬೇಕು, ಹೂ ಬಿಡೋದಕ್ಕೂ ಕೂಡ ಲಘು ಪೋಷಕಾಂಶಗಳು ಬೇಕು, ಈ ಬೋರಾನ್ ಬೇಕು. ಸೊ ಹಾಗಾಗಿ ಆ ಪೋಲೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಆ ಬಂದು ಪರಾಗಸ್ಪರ್ಶ ಮಾಡುತ್ತಲ್ಲ ಕೀಟ ಬಂದು ಕಾಯಿ ಕಟ್ಟೋದು, ಅದಕ್ಕೆ ಅದು ಬೇಕು ಮೈಕ್ರೋನ್ಯೂಟ್ರಿಯಂಟ್. ಹಾಗಾಗಿ ಹೂ ಬಿಟ್ಟ ಮೇಲೆ ಅದಾದ್ಮೇಲೆ ಕಾಯಿ ಕಚ್ಚೋ ತನಕ ಮತ್ತೇನ್ ಬೇಕಾಗಲ್ಲ. ನಾವು ಹೂ ಬಿಡೋದಕ್ಕಿಂತ ಮುಂಚೆ ಹಾಕ್ತಿವಿ, ಹೂ ಬಿಡುತ್ತೆ, ಅದಾದ್ಮೇಲೆ ಕಾಯಿ ಕಚ್ಚೋ ತನಕ ಬೇಡ. ಕಾಯಿ ಕಚ್ಚದ್ಮೇಲೆ ನಾನು ಅವಾಗಲೇ ಹೇಳದ್ನಲ್ಲ 2 ಸತಿ ಅಂತ ಹೇಳಿ. ಸೊ 2 ಸತಿ ನಾವು ಸಿಂಪಲ್, ಅವಾಗ ಸೈಜ್ ಏನಿದೆ ಅಲ್ಲ, ಕ್ವಾಲಿಟಿ ಒಂದೇ ಸೈಜ್ ಬರುತ್ತೆ. ಫುಲ್ ಆ ಪೊಟೆನ್ಶಿಯಲ್ ಏನ್ ಸೈಜ್ ಅಂತ ಹೇಳ್ತೀವಲ್ಲ ನಾವು, ಆ ತಳಿಗೆ ಇಷ್ಟು ಸೈಜ್ ಬರಬೇಕು ಅಂತ ಹೇಳ್ತೀವಲ್ಲ, ಅಷ್ಟು ಸೈಜ್ ಬರುತ್ತೆ. ಒಂದೇ ತರ ಇರುತ್ತೆ, ಅದ್ರದ್ದೊಂದು ಏನು ಶೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ.
1: ಇನ್ನೊಂದು ಡಾಕ್ಟರ್ ಆಶಾ ಅವರೇ, ಮಾವಿನ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ.
0: ನೀರಿನ ನಿರ್ವಹಣೆ ಅಂತಂದ್ರೆ ನಾನು ಅವಾಗ್ಲೇನೆ ಹೇಳಿದಾಗೆ, ನಾವು ಸ್ವಲ್ಪ ಭೂಮಿಯನ್ನ ಉಳುಮೆ ಮಾಡುವಂತದ್ದು ಕೊಯ್ಲಾದ ಮೇಲೆ. ಸೊ ಅದರಿಂದ ಮಳೆ ನೀರು ಇಂಗತ್ತೆ. ಸೊ ಅದರಿಂದ ಸ್ವಲ್ಪ ನೀರು ಬೇರೆ ಟೈಮಲ್ಲಿ ಸಿಗತ್ತೆ ಅಂತ ಹೇಳಿ. ಅದಾದ್ಮೇಲೆ ಇಂಗು ಗುಂಡಿಗಳನ್ನ
1: ಅಂದ್ರೆ ಗಿಡದ ಸುತ್ತಮುತ್ತ ನೀವು ಉಳ್ಬೇಕಾ,
0: ಗಿಡ ಸಾಲ್ಗಳಲ್ಲಿ, ಸಾಲ್ಗಳ ಮಧ್ಯೆ, ಗಿಡದ ಮಧ್ಯೆ ಸಾಲ್ ಇರುತ್ತಲ್ಲ ಅಲ್ಲಿ ಸಣ್ಣಾಗ ಅಗೆತ
1: ಇದು. ಆರಂಭ ದಿನಗಳಲ್ಲಾದ್ರೆ, ಆರಂಭದ ವರ್ಷಗಳಲ್ಲಾದ್ರೆ ಮಾವಿನ ಗಿಡದ ಹತ್ರ ನೀವು ಉಳ್ಬಹುದು. ಈಗ 15 ವರ್ಷ ಆದ್ಮೇಲೆ ಅಲ್ಲಿ ಉಳಕ್ಕೆ ಬರಲ್ಲ.
0: 15 ವರ್ಷ ಆದ್ಮೇಲೆ ನಾನು ಅವಾಗ್ಲೇ ಹೇಳದ್ನಲ್ಲ, 1 ಅಡಿ ಮಾತ್ರ. ಜಾಸ್ತಿ ಆಳ ಹೋಗ್ಬಾರ್ದು, ಡಿಸ್ಕ್ ಫ್ಲೋ ಎಲ್ಲ ಹಾಕೋಬಾರ್ದು, ರೋಟೋವೇಟರ್ ಇಲ್ಲ ಕಲ್ಟಿವೇಟರ್ ಹಾಕೊಂಡು ಜಾಸ್ತಿ ಆಳಕ್ಕೆ ಹೋಗ್ಬಾರ್ದು, ಒಂದಡಿ ಆಳ ಅಷ್ಟೇ. ಸೊ ಅದು ಹೆಂಗೆ ಅಂದ್ರೆ ಮಣ್ಣೊಂಚೂರು ಸಡಿಲ ಆಗ್ಬೇಕು, ಅವಾಗ ಮಳೆ ನೀರು ಏನಾಗುತ್ತೆ ಹರಿದು ಹೋಗಲ್ಲ, ಅಲ್ಲೇ ಇಂಗು ಕೊಡುತ್ತೆ. ಸೊ ಆ ರೀತಿ ಒಂದು ನೀರು ಅದು ಸಿಗುತ್ತೆ. ಹಾಗೆ ಪಾತಿಯನ್ನ ಮಾಡೋದು, ಇಂಗು ಗುಂಡಿಗಳನ್ನ ಮಾಡೋದು. ಅದು ಬಿಟ್ಟು ನಾವು ತೀರಾ ಈಗ ಬೇಸಿಗೆಯಲ್ಲಿ ಈಗ ಕಾಯಿ ಕಟ್ತಾ ಇರೋ ಸಮಯ ಇದು, ಅಥವಾ ಕಾಯಿ ಕಚ್ತಾ ಇರೋಂಥದ್ದು, ಕಾಯಿ ಬೆಳವಣಿಗೆ ಆಗ್ತಾ ಇರುವಂತ ಸಮಯ, ನೀರಿಲ್ಲ ಅಂತಂದಾಗ ನಾವು ನೀರನ್ನ ಕೊಡ್ಲೇಬೇಕಾಗತ್ತೆ. ಈ ನೀರ್ ಕೊರತೆ ಆಯ್ತು ಅಂತ ಅಂದಾಗ ಅದ್ರದ್ದು ಒಂದು ಸ್ವಲ್ಪ ಏನು ಸೈಜ್ ಕಡಿಮೆ ಆಗ್ಬೋದು, ಗುಣಮಟ್ಟ ಕಡಿಮೆ ಆಗ್ಬೋದು, ಆ ರೀತಿ ಅಂದ್ರೆ ಕ್ರಿಟಿಕಲ್ ಸ್ಟೇಜಸ್ ಅಂತ ಹೇಳ್ತೀವಿ ನಾವು. ಅದೇ ನಾವು ಇಂಗಿಸ್ಕೊಂಡಾಗ, ನಾನು ಅವಾಗಲೇ ಹೇಳಿದ ಇಂಗಿಸ್ಕೊಂಡ್ವಿ ಅಂದ್ರೆ ನಾವು ಭೂಮಿಯಲ್ಲಿ ಇದ್ದಾಗ, ಸೊ ಅದೆಲ್ಲ ಕೂಡ ಇಂಥ ಟೈಮಲ್ಲಿ ಹೂ ಬಿಡೋ ಟೈಮಲ್ಲಿ ಕಾಯಿ ಕೊಟ್ಟೋ ಟೈಮಲ್ಲಿ ಅದಕ್ಕೆ ನೀರು ಸಿಗತ್ತೆ.
1: ಡಾಕ್ಟರ್ ಆಶಾ ಅವರೇ, ಅನಿಯಮಿತ ತಳಿಗಳಲ್ಲಿ ಇಳುವರಿಯನ್ನ ನಾವು ಪಡಿಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಈ ಅನಿಯಮಿತ ಒಂದು ಇಳುವರಿ ಅಂತಂದ್ರೆ ಇದು ಪ್ರಕೃತಿ ದತ್ತವಾದಂತ ಒಂದು ನಿಯಮ. ಅದರಲ್ಲೂ ಕೆಲವು ತಳಿಗಳಲ್ಲಿ ಅಂದ್ರೆ ಈಗ ಬಾದಾಮಿ ಆಗಿರ್ಬೋದು, ಕೇಸರಿ, ದಶಹರಿ, ಇದರಲ್ಲೆಲ್ಲ ಏನಾಗುತ್ತೆ ಅಂದ್ರೆ 2 ವರ್ಷಕ್ಕೊಂದ್ಸತಿ ಹೂ ಬಿಡುವಂತದ್ದು, 2 ವರ್ಷಕ್ಕೊಂದ್ಸತಿ ಕಾಯಿ ಕೊಡುವಂತದ್ದು. 1 ವರ್ಷ ಚೆನ್ನಾಗಿ ಹೂ ಬಿಡುತ್ತೆ, ಕಾಯಿ ಕೊಡುತ್ತೆ, ಆದ್ರೆ 2ನೇ ವರ್ಷ ಏನಾಗುತ್ತೆ, ಕಂಪ್ಲೀಟ್ ನಿಲ್ಲ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಈ ಎಂತ ಕಮರ್ಷಿಯಲ್ ಈಲ್ಡ್ ಅಂತ ನಾವೇನ್ ಹೇಳ್ತೀವಿ, ವಾಣಿಜ್ಯಿಕ ಮಟ್ಟದಲ್ಲಿ ಇಳುವರಿಯನ್ನ ಸಿಗೋದಿಲ್ಲ, ಅಂದ್ರೆ 2 ವರ್ಷಕ್ಕೊಂದ್ಸತಿ ಸಿಗುತ್ತೆ. ಆ ಮಧ್ಯ ವರ್ಷದ ಇಳುವರಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ಅಂತೀವಿ. ಇದನ್ ಬಿಟ್ಟು ಯಾವ್ದಾದ್ರೂ ತಳಿಗಳಲ್ಲಿ ಅಥವಾ ಮಾವಿನ ತೋಟಗಳಲ್ಲಿ ಹೂವಿನ ಇಳುವರಿ ಅಥವಾ ಹೂ ಬಿಡುವಿಕೆ ಕಡಿಮೆ ಇತ್ತು ಅಂತಂದಾಗ ನಾವು ಈ ಪ್ಯಾಕ್ಲೋಬಿಟ್ರಾಜೋಲ್ ಅಂತ ಒಂದು ಸಸ್ಯ ಪ್ರಚೋದಕ, ಬೆಳೆ ಪ್ರಚೋದಕ ಬರುತ್ತೆ, ಪ್ಯಾಕ್ಲೋಬಿಟ್ರಾಜೋಲ್ ಅಂತ ಸಂಯುಕ್ತ ವಸ್ತು ಇದು. ಇದನ್ನ 5 ml 10 ಲೀಟರ್ ನೀರಲ್ಲಿ ಬೆರೆಸಿ ಈ ಮಾವು ಹೂ ಬಿಡೋದಕ್ಕೂ 100 ದಿನ ಮುಂಚೆ, 100 ಡೇಸ್ 100 ದಿನ ಮುಂಚೆ ನಾವು ಈ ಬುಡ ಏನಿರುತ್ತಲ್ಲ ಮೇನ್ ಬುಡ, ಅದರಿಂದ 90 cm ದೂರದಲ್ಲಿ ಒಂದು ಸಣ್ಣ ಪಾತಿ ಮಾಡಿ ನಾವು ಹಾಕುವಂತದ್ದು. ಅಂದ್ರೆ ಅದು 100 ದಿನ ಮುಂಚೆ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಇಲ್ಲ ರಾಮನಗರದಲ್ಲಾದ್ರೆ ಬೇಗ ಹೂ ಬಿಡುತ್ತೆ, ಬೇಗ ಇಳುವರಿ ಸಿಗುತ್ತೆ. ಕೋಲಾರ ಜಿಲ್ಲೆಯಲ್ಲಾದ್ರೆ ಸ್ವಲ್ಪ ಲೇಟು ಹೂ ಬಿಡೋ ಅಂತದ್ದು, ಲೇಟು. ರಾಮನಗರದಲ್ಲಿ ಕಂಪ್ಲೀಟ್ ಕೊಯ್ಲು ಆದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಮಾವು ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಇದಾಗ ನಾವು ನೋಡ್ಕೋಬೇಕು, 100 ದಿನ ಮುಂಚೆ ನಾವು ಇದನ್ನ ಹಾಕಬಹುದು. ಈ ರೀತಿ ಹಾಕೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ನಾವು ಇದನ್ನ ಹೂವನ್ನ ಪಡಿಬಹುದು, ಇಳುವರಿಯನ್ನು ಪಡಿಬಹುದು. ಆದ್ರೆ ಇದನ್ನ ಈ ಕೆಮಿಕಲ್ ಹಾಕುವಾಗ ನಾವು ಒಂದು ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕು ಅಂತಂದ್ರೆ, ನಾವು ಚೆನ್ನಾಗಿ ನೀರ್ ಕೊಡಬೇಕು. ಇದು ಹಾಕೋದೇನಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಸ್ಟ್ರೆಸ್ ಕೊಟ್ಟಾಗ ಒಳಗಡೆಯಿಂದ ಗಿಡ ಬದುಕಬೇಕು ಅಂತ ಹೂ ಬಿಡೋ ಅಂತದ್ದು. ಅದನ್ನ ಬಿಡ್ತು ಅಂದಾಗ ನಾವು ಚೆನ್ನಾಗಿ ನೀರ್ ಕೊಡಬೇಕು. ಆ ನೀರ್ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದ್ರೆ ಆ ಗಿಡ ಜಾಸ್ತಿ ಸ್ಟ್ರೆಸ್ ಆಗಿ ಸಾಯುವಂತ ಸಂಭವ ಕೂಡ ಇರುತ್ತೆ. ಅದರಿಂದ ರೈತರು ಇದನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಅವರಲ್ಲಿ ನೀರಿಂದು ಒಂದು ಲಭ್ಯತೆ ಚೆನ್ನಾಗಿದೆಯಾ, ನಿಮ್ಮಲ್ಲಿ ನೀರು ಸಾಕಷ್ಟು ಸಿಗುತ್ತಾ ಅಂತ ನೋಡಿಕೊಂಡು ನೀವು ಕೊಡಬೇಕಾಗತ್ತೆ ಇದನ್ನ. ಇದಕ್ಕಿಂತ ನೀವು ಹೂ ಬಿಡೋದಕ್ಕೆ ನಾನು ಅವಾಗಲೇ ಹೇಳಿದಾಗೆ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ ನಾನು ಹೇಳದ್ನಲ್ಲ, ನಾನು ಅದನ್ನ ನೀವು ಸಿಂಪರಣೆ ಮಾಡುವಂಥದ್ದು ಒಳ್ಳೇದು. ಹೂ ಬಿಡೋ ನಿಕಟ ಪೂರ್ವ ಹಂತದಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಸಿಂಪರಣೆ ಮಾಡೋದ್ರಿಂದ ಸೊ ನಿಮಗೆ ಒಳಗಡೆಯಿಂದನೇ ಎನರ್ಜಿ ಬಂದು ಹೂ ಬಿಡುತ್ತೆ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು.
1: ಆಯ್ತು ಡಾಕ್ಟರ್ ಆಶಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಮಾವು ಬೆಳೆಯಲ್ಲಿ ಕೊಯ್ಲಿನ ನಂತರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಹೇಗೆ ನಿರ್ವಹಿಸಿಕೊಂಡು ಹೋದರೆ ಮುಂದಿನ ಬೆಳೆಯನ್ನು ನೀವು ಇನ್ನೂ ಉತ್ತಮವಾಗಿ ಪಡ್ಕೊಳ್ಬೋದು ಅನ್ನೋದ್ರ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಆಶಾ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಲ್ಲ?
0: ಖಂಡಿತ
1: ಹೇಳಿ.
0: ನನ್ನ ದೂರವಾಣಿ ಸಂಖ್ಯೆ 9964684807.
1: ಇನ್ನೊಮ್ಮೆ ಹೇಳಿ.
0: 9964684807.
1: ಇನ್ನೊಮ್ಮೆ ಡಾಕ್ಟರ್ ಆಶಾ ಅವರೇ ನಮಸ್ಕಾರ.
0: ನಮಸ್ಕಾರ.
2: ರೈತ ಬಾಂಧವರೇ, ಇಲ್ಲಿಯ ತನಕ ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತಂತೆ ಡಾಕ್ಟರ್ ಆಶಾ KM ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ ನಿಕ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ.

0: ಕೈಯಮ್ಮ ಒತ್ತಂಗಮ್ಮ ಕಾಯ ಒಡ್ದ ಕೈಯಮ್ಮ ಚಕ್ರವ.
1: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಾಳಿಯ ಮುನಿ ಲಕ್ಷ್ಮಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದವನ್ನು ಕೇಳಿದರೆ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆಯಿಂದ ಮಹಿಳೆಯರ ಸಬಲೀಕರಣ ಕುರಿತಂತೆ ಡಾಕ್ಟರ್ ಚೇತನ್ ಎನ್ನವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ಅವರು ನಡೆಸುವ ಸಂದರ್ಶನ, ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಘಗಳಿಂದ ಚಿತ್ತಮೇಳದ ವಾದನ ಕೇಳುತ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.
2: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ, 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು, ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ, ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ये स्ट्रेटेजिक पार्टनरशिप साइप्रस के इंफ्रास्ट्रक्चर, एनर्जी और एग्रीकल्चर सेक्टर में भारतीय कंपनीज के लिए नए अवसर प्रदान करेगी और भारत के तेजी से बढ़ते शिपिंग और मैरिटाइम क्षेत्रों में नया निवेश लेकर आएगी. हम साइप्रस के साथ मिलकर गिफ्ट सिटी को एक ग्लोबल फाइनेंशियल और सर्विसेज हब बनाने के विजन को गति देंगे और दोनों देशों के इनोवेशन और स्टार्टअप इकोसिस्टम के बीच कनेक्ट बढ़ाएंगे.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ದೆಹಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದುಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26ನೇ ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26ನೇ ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಬೆಂಗಳೂರು.
7: ಸಿರಿಗಂಧ. ಕನ್ನಡ ಚಿತ್ರಗೀತೆಗಳನ್ನು

ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಸ್ನೇಹಿತರಿಗೆ ಶುಭ ಸಂಧ್ಯಾ ಅಂತ ಹೇಳ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಈಗಷ್ಟೇ ನಾವೆಲ್ಲ ಕೂಡ ವಿಪರೀತವಾಗಿರುವಂತಹ ಬಿಸಿಲು ಸೆಖೆ ಇದರಿಂದ ಬಳಲಿ ಬಳಲಿ ಬೆಂಡಾಗಿದ್ವಿ. ಆದರೆ ಕಳೆದ ಒಂದು ವಾರದಿಂದ ಅಲ್ಲಲ್ಲಿ ತುಂತುರು ಮಳೆ ಸಾಕಷ್ಟು ತಂಪನ್ನು ನೀಡ್ತಾ ಇದೆ ಅಲ್ವಾ? ಹೌದು, ನಾವೇನೋ ಕೂಡ ನಮ್ಮ ದಣಿವನ್ನು ಅದನ್ನು ನಿವಾರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ವಾತಾವರಣ ತಂಪಾಗಿರೋದ್ರಿಂದ ನಮಗೆ ಜೀವನ ಸುಖಮಯವಾಗಿದೆ. ಇದೇ ಹೊತ್ತಲ್ಲಿ ಇವತ್ತು ಮೇ 22, ಕ್ಯಾಲೆಂಡರಲ್ಲಿ ಇವತ್ತು ಒಂದು ಸೂಪರ್ ದಿನ, ಏನು ಅಂತ ಹೇಳ್ತೀರಾ? ಹೌದು, ಇವತ್ತಿನ ದಿನವನ್ನು ನಾವು ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅಂತ ಮಾರ್ಕ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ, ಈ ಹೆಸರು ಕೇಳೋದಕ್ಕೆ ಬಹಳ ದೊಡ್ಡ ಅಂತ ಅನಿಸ್ಬೋದು. ಅದು ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ. ಹೌದು, ಬಹಳ ವಿಶೇಷವಾಗಿರುವಂತಹ ಒಂದು ದಿನ ಇದು. ಯಾಕೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಸುತ್ತಮುತ್ತ ಇರುವಂತಹ ಜೀವ ಸಂಕುಲ ಅದರ ಜೊತೆಗೆ ಸಂಭ್ರಮಿಸುವಂತಹ ದಿನ ಇಂದು. ಜೀವ ವೈವಿಧ್ಯತೆಯ ದಿನ ಇಂದು ಮೇ 22. ಇಡೀ ಸೌರಮಂಡಲದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಗ್ರಹ ಅಂತಂದರೆ ಅದು ನಮ್ಮ ಭೂಮಿ. ಯಾಕೆ ಗೊತ್ತೇ ಇದೆಯಲ್ಲ, ಭೂಮಿಯಲ್ಲಿ ಮಾತ್ರವೇ ಜೀವ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ನಾವೆಲ್ಲ ಕೂಡ ಮನುಷ್ಯರು, ನಾವೆಲ್ಲ ಕೂಡ ನಾವು ಅಂತ ಹೇಳಿ ಅಂದುಕೊಂಡು ಪ್ರಪಂಚವನ್ನೇ ಮರೆತು ಬಿಡ್ತೀವಿ. ಆದರೆ ಒಂದು ಸಲ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಈ ಭೂಮಿಯಲ್ಲಿ ನಮ್ಮಂತೆ ಜೀವವನ್ನು ಇರಿಸಿಕೊಂಡಿರುವಂತಹ ಜೀವರಾಶಿಗಳು ಇದ್ದಾವೆ. ನಮ್ಮ ಭೂಮಿ ಮೇಲೆ ಕಂಡುಬರುವಂತಹ ಎಲ್ಲ ಪ್ರಕಾರದ ಜೀವಿಗಳು, ಅಂದರೆ ಸಸ್ಯ ಇರ್ಬೋದು, ಅತಿ ಸೂಕ್ಷ್ಮ ಅನಿಸುವಂತಹ ಅನೇಕ ಬಗೆಯ ಜೀವಿಗಳಿರ್ಬೋದು, ಅಥವಾ ವನ್ಯ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಎಲ್ಲ ಪ್ರಕಾರದ ಜೀವ ವೈವಿಧ್ಯತೆ ಇದೆಯಲ್ಲ, ಅದನ್ನೇ ಜೀವ ವೈವಿಧ್ಯ. ಅಷ್ಟೇ ಅಲ್ಲ ನೋಡಿ, ಇವುಗಳ ನಡುವಿನ ಒಂದು ಸಂಬಂಧ ಸಮತೋಲನವಾಗಿರಬೇಕು. ಈ ಸಂಬಂಧ ನಾವು ಮನುಷ್ಯರಿರ್ಬೋದು ಅಥವಾ ನಮ್ಮ ಜೊತೆ ಜೊತೆಗೆ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಹಕ್ಕನ್ನು ಪಡೆದುಕೊಂಡು ಬಂದಿರುವಂತಹ ಯಾವುದೇ ಜೀವಿಗಳಿರ್ಬೋದು, ಅವೆಲ್ಲದರ ನಡುವೆ ಒಂದು ಆರೋಗ್ಯಕರವಾದಂತಹ ಒಂದು ಜೀವನ, ಒಂದು ವಾತಾವರಣ ಇರಬೇಕು, ಹಾಗೆ ಇರಬೇಕು ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಇವತ್ತಿನ ಜೀವ ವೈವಿಧ್ಯ ದಿನ.

ಸ್ನೇಹಿತರೆ, ಇವತ್ತು ಕಾಂಕ್ರೀಟ್ ಜಗತ್ತಲ್ಲೇ ನಾವು ಎಷ್ಟೋ ರೀತಿಯಿಂದ ಜೀವ ವೈವಿಧ್ಯವನ್ನು ಗುರುತಿಸೋದಕ್ಕೆ ನಾವು ಮರೆತು ಬಿಡ್ತೀವಿ. ಅದರಲ್ಲೂ ವಿಶೇಷತಃ ಬೆಂಗಳೂರಂತಹ ಊರಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಪ್ರತಿ ಏರಿಯಾಗಳಲ್ಲಿ ಕಾಂಕ್ರೀಟ್ನ ಕಾಡು ತುಂಬಿಕೊಂಡ್ಬಿಟ್ಟಿದೆ. ಮನುಷ್ಯರಲ್ಲದೆ ಬೇರೆ ಜೀವಿಗಳಿಗೆ ಬದುಕೋದಕ್ಕೆ ಆಸ್ಪದವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಜೊತೆಗೆ ನೋಡಿ, ನಾವು ಎಷ್ಟೋ ರೀತಿಯಿಂದ ಜೀವ ವೈವಿಧ್ಯತೆಗಳ ಬಗ್ಗೆ ಗಮನ ಹರಿಸೋದಕ್ಕೆ ಆಗಲ್ಲ. ಮನೆಯಿಂದ ಆಚೆ ಕಡೆಗೆ ಬಂದರೆ ಸಾಕಷ್ಟು ಬಗೆಯ ವಾಹನಗಳ ಅಥವಾ ಯಂತ್ರಗಳ ಒಂದು ಗೋಜು, ಗದ್ದಲ, ಇವುಗಳಿಂದ ನಮ್ಮ ವಾತಾವರಣ ತುಂಬಿಕೊಂಡ್ಬಿಟ್ಟಿದೆ. ಹಾಗಾಗಿ ನಮಗೆ ನಾವಲ್ಲದೆ ಬೇರೆ ಜೀವಿಗಳ ಬಗ್ಗೆ ಲಕ್ಷ್ಯ ಹಾಕೋದಕ್ಕೂ ಕೂಡ ಆಗ್ತಾ ಇಲ್ಲ. ಆದರೆ ನೆನಪಿರಲಿ, ಜೀವ ವೈವಿಧ್ಯತೆ ಹಾಗೂ ನಾವು, ನಮ್ಮೆಲ್ಲರ ಜೀವನ ಒಟ್ಟೊಟ್ಟಿಗೆ ನಡೀಬೇಕು, ಸಮತೋಲನದಿಂದ ನಡೀಬೇಕು. ಹಾಗೆ ಇದ್ದಾಗ ಮಾತ್ರವೇ ನಮ್ಮ ಬದುಕು ಕೂಡ ಸುಗಮವಾಗಿ ಇರೋದಕ್ಕೆ ಸಾಧ್ಯ. ಬನ್ನಿ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ, ನಮ್ಮ ನಾಡಿನ ಜೀವ ವೈವಿಧ್ಯತೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾಡ್ತಾ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳ್ತಾ ಸಾಗೋಣ.

ಇವತ್ತಿನ ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮನಸ್ಸು ಮಲ್ಲಿಗೆ ಚಿತ್ರದಿಂದ ಆಯ್ದ ಒಂದು ಗೀತೆ. ಸೋನು ನಿಗಮ್ ಗೀತೆಯನ್ನು ಆಡಿದರೆ ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಅಜಯ್ ಹಾಗೂ ಅತುಲ್ ಅವರ ಯುಗಲ ಸಂಗೀತ ಸಂಯೋಜನೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮ್ಮ ಸೌರಮಂಡಲದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಗ್ರಹ ನಮ್ಮ ಭೂಮಿ. ಭೂಮಿ ಮೇಲೆ ಕಾಣುವಂತಹ ಅನೇಕ ಬಗೆಯ ಜೀವಿಗಳು, ಅದು ಸಸ್ಯ ಇರ್ಬೋದು, ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಇವೆಲ್ಲವುಗಳ ಒಟ್ಟಾರೆ ಮೊತ್ತವನ್ನೇ ನಾವು ಜೀವ ವೈವಿಧ್ಯ ಅಂತ ಕರಿತೀವಿ. ಇವತ್ತು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ನಾವು ಆಚರಿಸ್ತೇವೆ. ನಮ್ಮ ಭೂಮಿಯ ನೈಸರ್ಗಿಕ ಸಮತೋಲನವನ್ನು ನಾವು ಕಾಯ್ದುಕೊಳ್ಬೇಕು ಅಂತಂದರೆ ಜೀವ ವೈವಿಧ್ಯತೆ ಆದರೆ ಅದು ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸುತ್ತೆ. ಜೀವ ವೈವಿಧ್ಯ ಅನ್ನುವಂತಹ ಪದ, ಇದರಲ್ಲಿ ಎರಡು ಪದಗಳಿದ್ದಾವೆ, ಜೈವಿಕ ಮತ್ತು ವೈವಿಧ್ಯತೆ. ಈ ಎರಡು ಪದಗಳಿಂದ ಈ ಜೀವ ವೈವಿಧ್ಯ ಅನ್ನುವಂತಹ ಒಂದು ಪದ ಹುಟ್ಟುಕೊಂಡಿದೆ. 1985 ಮೊಟ್ಟ ಮೊದಲ ಬಾರಿಗೆ ಈ ಪದವನ್ನು ಬಳಸಲಾಯಿತು. ಸ್ನೇಹಿತರೆ, ಇವತ್ತು ನಮ್ಮ ಭೂಮಿಯಲ್ಲಿ ಜೀವ ವೈವಿಧ್ಯ ಇದೆ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೆ ಸರಿಸುಮಾರು 300 ವರ್ಷಗಳ ನಿರಂತರ ವಿಕಸನದ ಫಲ, ಅದುವೇ ಈ ಜೀವ ವೈವಿಧ್ಯ ಅಂತ ಹೇಳ್ಬೋದು. ಹೌದು, 300 ವರ್ಷಗಳಿಂದ ನಿರಂತರವಾಗಿ ಜೀವ ರಾಶಿಗಳು ವಿಕಸನಗೊಳ್ತಾ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ, ಅಥವಾ ಲಕ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗತ್ತೆ, ಕೋಟಿ ಸಂಖ್ಯೆಗಳಲ್ಲಿ ಇವತ್ತು ಜೀವ ವೈವಿಧ್ಯತೆ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಹೌದು, ಭೂಮಿ ಮೇಲೆ ಕೋಟ್ಯಂತರ ಜೀವಿಗಳು ಬದುಕ್ತಾ ಇದ್ದಾವೆ. ಕಾಡುಗಳಿರ್ಬೋದು, ಸಾಗರಗಳಿರ್ಬೋದು, ಅಥವಾ ಮರುಭೂಮಿಯೇ ಇರ್ಬೋದು, ಚಿಕ್ಕ ನದಿ ತೊರೆ ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಥಳಗಳನ್ನು, ಭೂಮಿಯ ಬೇರೆ ಬೇರೆ ಭಾಗಗಳನ್ನು ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ವಾಸಿಸುವಂತಹ ಪ್ರತಿಯೊಂದು ಜೀವಿ, ಅವೆಲ್ಲವೂ ಕೂಡ ನಮ್ಮ ಭೂಮಿಯ ಪ್ರಕೃತಿಯ ಅವಿಭಾಜ್ಯ ಅಂಗ. ಇದನ್ನು ನಾವು ಮನುಷ್ಯರಾಗಿ ಮರಿಬಾರದು. ಯಾಕೆ ಗೊತ್ತಾ? ಯಾಕೆ ಅಂತಂದರೆ ನಮ್ಮೆಲ್ಲರ ಉಳಿವಿಗೆ ಅಥವಾ ಅಳಿವಿಗೆ ಈ ಎಲ್ಲ ಜೀವ ವೈವಿಧ್ಯತೆಯೇ ಪ್ರಮುಖವಾಗಿ ಕಾರಣವಾಗಿರ್ತವೆ. ಜೀವ ವೈವಿಧ್ಯತೆ ಸರಿಯಾಗಿ ಉಳ್ಕೊಂಡ್ರೆ ನಮ್ಮ ಉಳಿವು ಕೂಡ ಇರುತ್ತೆ. ಜೀವ ವೈವಿಧ್ಯತೆಯ ನಾಶವೇ ನಮ್ಮ ಅಳಿವು ಅನ್ನೋದನ್ನು ಮಾನವರಾಗಿ ನಾವು ಮರಿಬಾರದು. ನಮ್ಮ ಉಳಿವಿಗೆ ಈ ಜೀವ ವೈವಿಧ್ಯತೆ ಯಾಕೆ ಅವಶ್ಯ ಅಂತ ಕೇಳ್ತೀರಾ? ಹೌದು, ಯಾಕೆ ಅವಶ್ಯ ಅಂತಂದರೆ ನಮಗೆ ಬದುಕಿ ಉಳಿಬೇಕು ಅಂತಂದರೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಆಹಾರ ಇರ್ಬೋದು, ಪರಿಶುದ್ಧವಾಗಿರುವಂತಹ ಕುಡಿಯುವಂತಹ ನೀರಿರ್ಬೋದು, ಅಥವಾ ನಾವು ಸೇವಿಸುವಂತಹ ಗಾಳಿ ಇರ್ಬೋದು, ಅಥವಾ ನಮಗೆ ಕಾಯಿಲೆ ಅಂತ ಬಂದಾಗ ನಾವು ಔಷಧವನ್ನು ತೆಗೆದುಕೊಳ್ತೀವಲ್ಲ, ಈ ಎಲ್ಲದಕ್ಕೂ ಕೂಡ ನಮ್ಮ ಸುತ್ತಮುತ್ತಲ ಇರುವಂತಹ ಜೀವ ವೈವಿಧ್ಯಗಳಿದಾವಲ್ಲ, ಅವುಗಳ ನೇರ ಭಾಗಿದಾರಿಕೆ ಇದೆ. ಎಷ್ಟು ವಿಚಿತ್ರವಾಗಿದೆಯಲ್ಲ, ಕೇಳೋದಕ್ಕೆ ಬಹಳ ಬಹಳ ವಿಚಿತ್ರ ಅನಿಸುತ್ತೆ, ಆದರೆ ಇದು ಸತ್ಯ. ಹೌದು, ನಮ್ಮೆಲ್ಲರ ಪ್ರತಿನಿತ್ಯದ ಪ್ರತಿ ಕ್ಷಣದ ಬದುಕಿನಲ್ಲಿ ನಮ್ಮದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಜೀವ ವೈವಿಧ್ಯಗಳ ಪಾತ್ರ ಸಾಕಷ್ಟು ಇದ್ದಾವೆ. ನಮ್ಮ ದೇಶದ, ನಮ್ಮ ರಾಜ್ಯದ ಜೀವ ವೈವಿಧ್ಯತೆಗಳು, ಹಾಗೆಯೇ ಆ ಪ್ರದೇಶಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈಗ ಮೂಡಿ ಬರ್ತಾ ಇದೆ ಕಿಚ್ಚು, ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಗೌಸ್ಪೀರ್ ಬರೆದಿರುವಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ. ಬನ್ನಿ, ಕಿಚ್ಚು ಚಿತ್ರದ ಒಂದು ಗೀತೆಯನ್ನು ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳೋಣ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

ನಮ್ಮ ಜೀವ ವೈವಿಧ್ಯದ ಕುರಿತಾಗಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಯಾಕೆ ಅಂತಂದರೆ ಇವತ್ತು ಮೇ 22, ಇವತ್ತಿನ ದಿನವನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ಕರೀತಾರೆ. ನಾನು ಹೇಳ್ತಾ ಇದ್ದೆ, ಜೀವ ವೈವಿಧ್ಯ ಅನ್ನೋದು ನಮ್ಮ ಬದುಕಿನಲ್ಲಿ ಎಂತಹ ಮಹತ್ವಪೂರ್ಣವಾದಂತಹ ಕಾರ್ಯವನ್ನು, ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ. ನಮ್ಮ ದೇಶದ ಜೀವ ವೈವಿಧ್ಯ ಅಂತ ನಾವು ಮಾತನಾಡಬೇಕಾದ್ರೆ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗುವುದೇ ನಮ್ಮ ದೇಶದ ಒಂದು ಮುಕುಟ ಪ್ರಾಯವಾಗಿ ಇರುವಂತಹ ಹಿಮಾಲಯ ಪರ್ವತ ಶ್ರೇಣಿ. ಹೌದು, ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಕಿರಿಯ ಜೊತೆಗೆ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಯನ್ನು ಒಳಗೊಂಡಿದೆ. ಜಗತ್ತಿನ ಮಟ್ಟದಲ್ಲಿ ಜೀವ ವೈವಿಧ್ಯ ಪ್ರಮುಖ ಸೂಕ್ಷ್ಮ ತಾಣಗಳಲ್ಲಿ ನಮ್ಮ ಹಿಮಾಲಯ ಆಗಿದೆ. ನಮ್ಮ ಹಿಮಾಲಯದ ಭೌಗೋಳಿಕ ಏರಿಳಿತ ಮತ್ತು ಅಲ್ಲಿ ಇರುವಂತಹ ಹವಾಮಾನದ ವೈವಿಧ್ಯತೆ, ಇದು ಅತ್ಯಂತ ವಿಶಿಷ್ಟವಾಗಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲದ ವಿಕಸನಕ್ಕೆ ಕಾರಣವಾಗಿದೆ. ಹಿಮಾಲಯದಲ್ಲಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಹವಾಮಾನ ಬದಲಾಗುವುದರಿಂದ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ಪಷ್ಟವಾದಂತಹ ವಲಯಗಳನ್ನು, ಅಂದರೆ ಜೀವ ವೈವಿಧ್ಯಗಳ ಬೇಸ್ ಮೇಲೆ ನಾವು ಹಿಮಾಲಯದ ಬೇರೆ ಬೇರೆ ವಲಯಗಳನ್ನು ಗುರುತಿಸಬಹುದು ಕೂಡ. ಅದರಲ್ಲಿ ತಪ್ಪಲು ಪ್ರದೇಶ ಅಂತ ನಾವೇನು ಕರಿತೀವಿ, ಹಿಮಾಲಯದ ತಪ್ಪಲು ಪ್ರದೇಶಗಳು, ಅದು ಉಷ್ಣವಲಯದ ಪ್ರದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಅಂದರೆ ಹಿಮಾಲಯದಷ್ಟು ತಂಪು ವಾತಾವರಣ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ಇರಲ್ಲ. ಇಲ್ಲಿ ದಟ್ಟವಾಗಿರುವಂತಹ ಅರಣ್ಯಗಳಿದ್ದಾವೆ, ಮಳೆ ಕಾಡುಗಳು ಅಲ್ಲಿ ಇದ್ದಾವೆ, ಮುಳ್ಳಿನ ಕಾಡುಗಳಿದ್ದಾವೆ. ಈ ಕಾಡಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಅಥವಾ ಜಿಂಕೆಗಳು ಇವೆಲ್ಲ ಕೂಡ ಹೆಚ್ಚೆಚ್ಚಾಗಿ ಕಂಡು ಬರ್ತವೆ. ಇನ್ನು ಸಮಶೀತೋಷ್ಣ ವಲಯ ಅಂತ ಒಂದು ಗುರುತಿಸ್ಬೋದು, ಅದು ಮಿಡಲ್ ರೇಂಜ್ ಅಂತ. ಅಂದರೆ ಹಿಮಾಲಯ ಪರ್ವತದ ತಪ್ಪಲಿನಿಂದ ಸ್ವಲ್ಪ ಮೇಲಭಾಗಕ್ಕೆ ಹೋದರೆ ಅಲ್ಲಿ ಸಮಶೀತೋಷ್ಣ ವಲಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಧ್ಯಮ ಪ್ರದೇಶದಲ್ಲಿ

ಬಹಳ ವಿಶಿಷ್ಟವಾಗಿರುವಂತಹ ಸಸ್ಯ ಸಂಕುಲಗಳು ಇದ್ದಾವೆ. ಓಕ್ ಇರ್ಬೋದು, ಪೈನ್ ಇರ್ಬೋದು, ಅಥವಾ ದೇವದಾರು ಅಂತ ಕರೆಸ್ಕೊಳ್ಳುವಂತಹ ಬಹಳ ವಿಶಿಷ್ಟವಾಗಿರುವಂತಹ ವೃಕ್ಷ ಸಂಕುಲಗಳು ನಮ್ಮ ಹಿಮಾಲಯದಲ್ಲಿ ಇದ್ದಾವೆ. ಇಂತಹ ಸಸ್ಯಗಳಿಂದ ಆ ಒಂದು ವಲಯ ಇದೆಯಲ್ಲ, ಮಧ್ಯಮ ವಲಯ, ಆ ವಲಯ ಅತ್ಯಂತ ಸಮೃದ್ಧವಾಗಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಎತ್ತರದ ಹಿಮಾಲಯದ ಎತ್ತರದ ಪ್ರದೇಶ ಏನಿದೆ ಅಲ್ಲಿ ಮರಗಳ ಬೆಳವಣಿಗೆ ನಿಲ್ಲುವಂತಹ ಜಾಗ ಅದು. ಹಾಗಾಗಿ ಅಲ್ಲಿ ಕೇವಲ ಸಣ್ಣ ಸಣ್ಣ ಪೊದೆಗಳು, ಆದರೆ ಅಪರೂಪದ ಗಿಡ ಮೂಲಿಕೆಗಳು ಕಾಣಸಿಗುತ್ತವೆ. ಇನ್ನು ಹಿಮಾವೃತವಾಗಿರುವಂತಹ ವಲಯ ಅಂತ ನಾವು ಗುರುತಿಸ್ತೀವಿ ಅಲ್ಲಿ, ಅದು ಅತ್ಯಂತ ಎತ್ತರದ ಭಾಗ. ಹಿಮಾಲಯದ ಎತ್ತರದ ಭಾಗದಲ್ಲಿ ಯಾವಾಗಲೂ ಕೂಡ ಹಿಮ ಆವರಿಸ್ಕೊಂಡಿರುತ್ತೆ. ಹಿಮ ಆವರಿಸ್ಕೊಂಡಿದೆ ಅಂತ ತಕ್ಷಣ ಅಲ್ಲಿ ಜೀವ ವೈವಿಧ್ಯತೆ ಇಲ್ಲ ಅಂತ ಅಂದುಕೊಳ್ಬೇಡಿ. ಅಲ್ಲೂ ಕೂಡ ಸೂಕ್ಷ್ಮವಾಗಿರುವಂತಹ ಅನೇಕ ಬಗೆಯ ಜೀವಿಗಳು ವಾಸವಾಗಿರುತ್ತವೆ. ಹಿಮಾಲಯ ಹಿಮ ಆವೃತವಾಗಿರುವಂತಹ ಜಾಗದಲ್ಲಿ ವರ್ಷಪೂರ್ತಿ ಹಿಮ ಇದ್ದರೂ ಕೂಡ ಅಲ್ಲಿ ಪಾಚಿಗಳಿರ್ತವೆ, ಮತ್ತು ಜೊತೆಗೆ ಕಲ್ಲು ಹೂವುಗಳು, ಅಂದರೆ ನಾವು ಲಿಚೆನ್ಸ್ ಅಂತ ನಾವು ಕರಿತೀವಿ ಆಂಗ್ಲ ಭಾಷೆಯಲ್ಲಿ, ಅಂತಹ ಕಲ್ಲು ಹೂವುಗಳು ಹಿಮಾಲಯದ ಹಿಮಾವೃತ ಪ್ರದೇಶದಲ್ಲಿ ಇದ್ದಾವೆ. ಇವು ಕೂಡ ಜೀವ ಸಂಕುಲ, ಜೀವ ವೈವಿಧ್ಯತೆಯ ರಾಶಿಯಲ್ಲಿ ಸೇರಿಕೊಳ್ತವೆ ಅನ್ನೋದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಇನ್ನು ಹಿಮಾಲಯದ ಪ್ರಾಣಿಗಳ ಕುರಿತಂತೆ ಮಾತನಾಡಲೇಬೇಕು, ಯಾಕೆಂದರೆ ಬಹಳ ವಿಶಿಷ್ಟವಾಗಿರುವಂತಹ ಬೇರೆಲ್ಲ ಕಡೆಗಳಲ್ಲಿ ಅವು ನೋಡೋದಕ್ಕೆ ಸಿಗಲ್ಲ ಅಂತಹ ಪ್ರಾಣಿಗಳು ಹಿಮಾಲಯದಲ್ಲಿ ನೋಡೋದಕ್ಕೆ ಸಿಗತ್ತೆ. ಹಿಮಾಲಯದ ದೆವ್ವ ಅಂತಲೇ ಕರೀಲ್ಪಡುವಂತಹ ದೆವ್ವ ಅಂತಂದರೆ ಹೆದರ್ಕೋಬೇಡಿ, ಹಿಮ ಚಿರತೆ ಅಂದರೆ ಸ್ನೋ ಲಿಯೋಪರ್ಡ್ ಅನ್ನುವಂತಹ ಒಂದು ಪ್ರಾಣಿ, ಅದು ಹಿಮಾಲಯದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಜೀವ ಸಂಕುಲ ಅಂಥೇಳಿ ಅದು ಕರೆಯಲ್ಪಡುತ್ತೆ. ಹಿಮಾವೃತ ಬಂಡೆಗಳ ನಡುವೆ ವಾಸಿಸುವಂತಹ ಅಪರೂಪದ ಪ್ರಾಣಿ ಅದು. ಇನ್ನು ರೆಡ್ ಪಾಂಡಾ, ಕೆಂಪು ಪಾಂಡಾ ಪೂರ್ವ ಹಿಮಾಲಯದ ಬಿದಿರು ಕಾಡುಗಳಲ್ಲಿ ಈ ಒಂದು ಪ್ರಾಣಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಅಳಿವಿನ ಅಂಚಿನಲ್ಲಿ ಇರುವಂತಹ ಒಂದು ಪ್ರಾಣಿ ವಿಶೇಷ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾಗಿರುವಂತಹ ಪ್ರಾಣಿ ಹಿಮಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅದುವೇ ಕಸ್ತೂರಿ ಮೃಗ, ಮಸ್ಕ್ ಡೀರ್ ಅಂತ. ನಮ್ಮ ಪ್ರಾಚೀನ ಕಾಲದ ಪುರಾಣದ ಸಾಹಿತ್ಯ ಇರ್ಬೋದು ಅಥವಾ ಸಂಸ್ಕೃತ ಸಾಹಿತ್ಯಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಹಿಮಾಲಯದಲ್ಲಿ ಈ ಕಸ್ತೂರಿ ಮೃಗಗಳು ಇರ್ತವೆ ಅನ್ನೋದು ನಮ್ಮ ಭಾರತದ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಅಂತಹ ವಿಶಿಷ್ಟ ಜಾತಿಗೆ ಅಂದರೆ ಜಿಂಕೆ ಜಾತಿಗೆ ಸೇರುವಂತಹ ವಿಶಿಷ್ಟ ಪ್ರಾಣಿ ಅದು, ಅದು ಕೂಡ ಈ ಒಂದು ಹಿಮಾಲಯ ಪ್ರದೇಶದಲ್ಲಿ ಸಿಗುತ್ತೆ. ತನ್ನ ಸುಗಂಧಭರಿತವಾಗಿರುವಂತಹ ಕಸ್ತೂರಿಗಾಗಿ ಈ ಒಂದು ಪ್ರಾಣಿ ಹೆಸರುವಾಸಿಯಾಗಿದೆ, ಕಸ್ತೂರಿ ಮೃಗ. ಇನ್ನು ಉಳಿದಂತೆ ಹಿಮಾಲಯದಲ್ಲಿ ಹಿಮ ಕರಡಿ ಅಥವಾ ಬೇರಲ್ ಅಂತ ನಾವು ಕರಿತೀವಿ, ಥಾರ್ ಮತ್ತು ಮೂಜಾಗ್ ಜಿಂಕೆಗಳು, ಹೀಗೆ ಬೇರೆ ಬೇರೆ ಥರದ ಪ್ರಾಣಿ ಸಂಕುಲಗಳು ನಮ್ಮ ಹಿಮಾಲಯ ಶ್ರೇಣಿಗಳಲ್ಲಿ ಇದ್ದಾವೆ. ಹಿಮಾಲಯದಲ್ಲಿ ಸಸ್ಯ ಸಂಕುಲಗಳು ಕೂಡ ಇದ್ದಾವೆ, ಅದರ ಕುರಿತಾಗಿ ಇನ್ನಷ್ಟು ಮಾತಾಡ್ತೀನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಓಂ ಮಲ್ಲಿಗೆ ಚಿತ್ರದಿಂದ ಆಯ್ದ ಒಂದು ಗೀತೆ. ವಿ ಮನೋಹರ್ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ. ಗೀತೆಗೆ ಧ್ವನಿಯಾಗಿದ್ದಾರೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಹಿಮಾಲಯದಲ್ಲಿರುವಂತಹ ಜೀವ ವೈವಿಧ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ಹಿಮಾಲಯ ಅಂದ ತಕ್ಷಣ ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿ ಸಂಕುಲಗಳು ಅಲ್ಲಿ ಇರ್ತವೆ, ವೃಕ್ಷಗಳು ಇರ್ತವೆ, ಹಾಗೆಯೇ ಸಸ್ಯಗಳು ಕೂಡ ಬಹಳ ವಿಶಿಷ್ಟವಾಗಿ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಹಿಮಾಲಯ ಅಂದ ತಕ್ಷಣ ಔಷಧೀಯ ಗುಣವುಳ್ಳಂತಹ ಸಸ್ಯಗಳಲ್ಲಿರ್ತವೆ. ಔಷಧೀಯ ಸಸ್ಯಗಳ ತವರೂರು ಹಿಮಾಲಯ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಿಮಾಲಯದಲ್ಲಿ ಸಿಗುವಂತಹ ಪ್ರಮುಖವಾಗಿರುವಂತಹ ಸಸ್ಯ ಸಂಕುಲಗಳ ಪೈಕಿ ಯಾರ್ಸ ಗುಂಬಾ ಅನ್ನುವಂತಹ ಒಂದು ಸಸ್ಯ, ಇದು ಔಷಧೀಯ ಶಿಲೀಂದ್ರ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕಿಂತ ದುಬಾರಿಯಾಗಿರುವಂತಹ ಸಸ್ಯ ಸಂಕುಲ ಇದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಈ ಸಸ್ಯವನ್ನು ಬಳಸ್ತಾರೆ. ಇನ್ನು ಭೋಜಪತ್ರ ಅಥವಾ ಭೋರ್ಜಪತ್ರ ಅಂತ ಪ್ರಾಚೀನ ಕಾಲದಲ್ಲೆಲ್ಲ ಕೂಡ ನಮ್ಮ ಕವಿವರ್ಯರು ಗ್ರಂಥಗಳನ್ನು ಬರೆಯೋದಕ್ಕೆ, ನಾವು ಹೇಗೆ ದಕ್ಷಿಣ ಭಾರತದಲ್ಲಿ ತಾಳಪತ್ರವನ್ನು ಅಂದರೆ ತಾಳೆಗರಿಯನ್ನು ಗ್ರಂಥವನ್ನು ಬಳಸೋದಕ್ಕೆ ಗ್ರಂಥಗಳನ್ನು ಬರೆಯೋದಕ್ಕೆ ಬಳಸ್ತಾ ಇದ್ದದನ್ನು ನಾವು ಗಮನಿಸ್ತೀವಿ. ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ತಾಳೆಗರಿಗಳನ್ನು ಗಮನಿಸ್ತೀವಿ. ಹಾಗೆ ಉತ್ತರ ಭಾರತದಲ್ಲಿ ಕವಿಗಳು ಹಿಂದಿನ ಕಾಲದಲ್ಲಿ ಈ ಭೋರ್ಜಪತ್ರ ಅಥವಾ ಭೋಜಪತ್ರ ಅನ್ನುವಂತಹ ಪತ್ರವನ್ನು ಬಳಸ್ಕೊಳ್ತಾ ಇದ್ರು. ಅತ್ಯಂತ ಪ್ರಾಚೀನ ಿರುವಂತಹ ಸಸ್ಯ ಇದು ಅನ್ನೋದು ಗೊತ್ತಾಗುತ್ತೆ. ಸಂಸ್ಕೃತ ಕಾವ್ಯಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ನಾನು ನೆನಪು

ಹಾಗೆ ಕವಿಕುಲ ಗುರು ಕಾಳಿದಾಸ ಕೂಡ ತನ್ನ ವಿಕ್ರಮೋರಿಷ್ಯಂ ನಾಟಕದಲ್ಲಿ ಈ ಭೋಜಪತ್ರದಲ್ಲಿ ಪ್ರೇಮ ಪತ್ರವನ್ನು ಬರೆಯಲಾಯಿತು ಅಂತೆಲ್ಲ ಕೂಡ ಬರೆದಿದ್ದಾನೆ. ಹೀಗೆಲ್ಲ 4ನೇ ಶತಮಾನದಲ್ಲಿ ಇದರ ಉಲ್ಲೇಖ ಇದೆ ಅಂದರೆ ಗಮನಿಸಿ ಎಷ್ಟು ಹಳೆಯ ಜೀವ ಸಂಕುಲ ಇದು ಅಂತ. ಇನ್ನು ಬ್ರಹ್ಮ ಕಮಲ, ಇವತ್ತೆಲ್ಲ ಕೂಡ ಇವತ್ತು ನಮ್ಮ ಗಾರ್ಡನ್ಗಳಲ್ಲಿ ನಮ್ಮ ಮನೆಯ ಮುಂದಿನ ಅಂಗಳದಲ್ಲೂ ಕೂಡ ನಾವು ಬ್ರಹ್ಮ ಕಮಲವನ್ನು ಬೆಳೀತಾ ಇದ್ದೀವಿ. ನೆನಪಿರಲಿ, ಬ್ರಹ್ಮ ಕಮಲ ಮೂಲತಃ ಹಿಮಾಲಯದ ಸಸ್ಯ. ಇನ್ನು ಹಿಮಾಲಯದ ಗುಡ್ಡಗಾಡು ಪ್ರದೇಶದಲ್ಲಿ ಕೆಂಪು ಗುಲಾಬಿ ಬಣ್ಣಕ್ಕೆ ತಿರುಗಿಸುವಂತಹ ಹೂವಿನ ಮರಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಹಿಮಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇನ್ನು ಪಕ್ಷಿಗಳು ಕೂಡ ಬಹಳ ವಿಶಿಷ್ಟವಾಗಿದ್ದಾವೆ ಹಿಮಾಲಯದಲ್ಲಿ. ಸಾವಿರಾರು ದೇಶೀಯ ಜೊತೆಗೆ ವಲಸೆ ಬಂದಿರುವಂತಹ ಹಕ್ಕಿಗಳ ನೆಲೆ ಹಿಮಾಲಯ ಆಗಿದೆ ಅನ್ನೋದನ್ನು ಗಮನಿಸಬಹುದು. ಹಿಮಾಲಯನ್ ಮೋನಲ್ ಅಂದರೆ ನವಿಲಿನಂತೆ ರಂಗುರಂಗಿನ ಗರಿಗಳನ್ನು ಹೊಂದಿರುವಂತಹ ವಿಶಿಷ್ಟವಾಗಿರುವಂತಹ ಪಕ್ಷಿ ನಮ್ಮ ದೇಶದ ಉತ್ತರಾಖಂಡದ ರಾಜ್ಯ ಪಕ್ಷಿ ಕೂಡ ಇದು. ಇನ್ನು ಗಡ್ಡ ಇರುವಂತಹ ರಣಹದ್ದು, ಇದಕ್ಕೆ ಬಿಯರ್ಡ್ ವಲ್ಚರ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಎತ್ತರದ ಆಕಾಶದಲ್ಲಿ ಹರಡುವಂತಹ ಮೂಳೆಗಳನ್ನು ತಿಂದು ಬದುಕುವಂತಹ ವಿಶಿಷ್ಟವಾಗಿರುವಂತಹ ರಣಹದ್ದು ತಳಿ ನಮ್ಮ ಹಿಮಾಲಯದಲ್ಲಿ ಇದೆ. ಕೊನೆಯದಾಗಿ, ಹೌದು, ಹಿಮಾಲಯದಲ್ಲಿ ಇಷ್ಟೆಲ್ಲ ಜೀವ ಸಂಕುಲಗಳು ಇದ್ದಾವೆ, ಆದರೆ ಅವುಗಳನ್ನೆಲ್ಲ ಕೂಡ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಸವಾಲಿನ ಕೆಲಸ. ಯಾಕೆಂದರೆ ಪ್ರಸ್ತುತವಾಗಿ ಜಾಗತಿಕ ತಾಪಮಾನ ಏರಿಕೆ ಇದೆಯಲ್ಲ, ಇದರಿಂದಾಗಿ ಹಿಮ ನದಿಗಳು ಕರಗ್ತಾ ಇದ್ದಾವೆ. ಹೀಗಾಗಿ ಇದರ ಜೊತೆಗೆ ಅತಿಯಾದಂತಹ ಪ್ರವಾಸೋದ್ಯಮ ಇರ್ಬೋದು, ಅವೈಜ್ಞಾನಿಕವಾದಂತಹ ಕಾಮಗಾರಿ ಪ್ರಗತಿ ಯೋಜನೆಗಳಿರ್ಬೋದು, ಕಾಡ್ಗಿಚ್ಚು ಕೂಡ ಈ ಜೀವ ಸಂಕುಲಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಇದನ್ನು ಕೂಡ ನಾವು ಗಮನಿಸಬಹುದು.

ಜೀವವೈದ್ಯ ವೈವಿಧ್ಯಗಳ ಸಂಕುಲ ಅಂತ ಮಾತನಾಡ್ತಾ ಇರುವಾಗ ಭಾರತದ ಈಶಾನ್ಯ ರಾಜ್ಯಗಳು ಕೂಡ ಅತ್ಯಂತ ವಿಶಿಷ್ಟವಾಗಿರುವಂತಹ ಹೇರಳವಾಗಿರುವಂತಹ ಜೀವ ವೈವಿಧ್ಯಗಳನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡಿರುವಂತಹ ಭಾಗ ನಮ್ಮ ದೇಶದ ಭಾಗ ಅಂತೇಳಿ ನಾವು ಗುರುತಿಸಬಹುದು. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಮತ್ತು ಪ್ರಕೃತಿಯ ದಿವ್ಯ ಕೊಡುಗೆ ಅಂತಲೇ ನಾವು ನಮ್ಮ ದೇಶದ ಈಶಾನ್ಯ ಭಾಗವನ್ನು ಗುರುತಿಸ್ಬೋದು. ನಮ್ಮ ಭಾರತದ ಒಟ್ಟು ಭೂಭಾಗದ ಕೇವಲ 7% ಅಷ್ಟು ಪ್ರದೇಶ ಮಾತ್ರ ಇರುವಂಥದ್ದು. ಆದರೆ ದೇಶದ ಒಟ್ಟು ಸಸ್ಯ ಸಂಕುಲದ ಸುಮಾರು 50% ವೈವಿಧ್ಯತೆಯನ್ನು ಈಶಾನ್ಯ ರಾಜ್ಯಗಳು ಹೊಂದಿದ್ದಾವೆ ಅನ್ನೋದು ಬಹಳ ವಿಶಿಷ್ಟ ಮತ್ತು ಅಚ್ಚರಿಗೆ ಕಾರಣವಾಗುವಂತಹ ವಿಷಯ. ನಮ್ಮ ಈಶಾನ್ಯ ಭಾರತದ ದಟ್ಟವಾದಂತಹ ಮಳೆ ಕಾಡುಗಳಲ್ಲಿ ಅನೇಕ ಬಗೆಯ ಸಸ್ಯ ಸಂಕುಲಗಳಿದ್ದಾವೆ. ಬಹಳ ವಿಶೇಷವಾಗಿ ಆರ್ಕಿಡ್ಗಳಿಗೆ ಸ್ವರ್ಗ ಅಂತಲೇ ಕರಿಬೋದು. ಭಾರತದಲ್ಲಿ ಕಂಡುಬರುವಂತಹ ಒಟ್ಟು ಆರ್ಕಿಡ್ ಪ್ರಭೇದಗಳಲ್ಲಿ 57% ಹೆಚ್ಚು ಈಶಾನ್ಯ ರಾಜ್ಯಗಳಲ್ಲಿ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಅರುಣಾಚಲ ಪ್ರದೇಶವೊಂದರಲ್ಲೇ 500 ತಳಿಯ ಆರ್ಕಿಡ್ಗಳು ಇದ್ದಾವೆ. ಇನ್ನು ಬಿದಿರು ಮತ್ತು ಕಬ್ಬಿನ ವೈವಿಧ್ಯ. ಭಾರತದ 150 ಬಿದಿರಿನ ತಳಿಗಳಲ್ಲಿ 63 ಭೇದಗಳು ಅಥವಾ ಅದಕ್ಕೆ ಸೇರುವಂತಹ ಬೆತ್ತ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಘಾಲಯದ ಕಾಡುಗಳಲ್ಲಿ ಕೀಟಗಳನ್ನು ತಿನ್ನುವಂತಹ ಅಪರೂಪದ ಹೂಜಿ ಗಿಡ ಅಂದರೆ ಮಾಂಸಾಹಾರಿ ಸಸ್ಯಗಳು ಅಂತ ಹೇಳ್ಬೋದು. ಬಹಳ ವಿಸ್ಮಯಗಳಲ್ಲಿ ವಿಸ್ಮಯ, ಇಂತಹ ಸಸ್ಯಗಳು ಅಪರೂಪದಲ್ಲಿ ಅಪರೂಪ, ವಿಸ್ಮಯವನ್ನು ತರಿಸುವಂತಹ ಸಸ್ಯ ಕೀಟಾಹಾರಿ ಸಸ್ಯಗಳು. ಇವು ಕೀಟಗಳನ್ನು ತಿಂತವೆ, ಅದಕ್ಕಾಗಿ ಇವರುಗಳಿಗೆ ಮಾಂಸಾಹಾರಿ ಸಸ್ಯ ಅಂತ. ಹಿಂದೆ ಶಿವರಾಮ ಕಾರಂತರು ಕೂಡ ತಮ್ಮ ಓದುವ ಆಟ ಅನ್ನುವಂತಹ ಒಂದು ಪುಸ್ತಕದಲ್ಲೂ ಕೂಡ ಈ ಎಲ್ಲ ಒಂದು ಸಸ್ಯಗಳ ಸಂಕುಲಗಳ ಬಗ್ಗೆ ಅವರು ಬರೀತಾರೆ, ಅಲ್ಲೂ ಕೂಡ ನಾವು ಗಮನಿಸ್ಬೋದು. ಇನ್ನು ಲಿಂಬೆ ಜಾತಿಗೆ ಸೇರುವಂತಹ ಒಂದು ಸಸ್ಯ ಪ್ರಭೇದ ಕೂಡ ನಮಗೆ ಇಲ್ಲಿ ಸಿಗತ್ತೆ. ಇನ್ನು ಖಡ್ಗಮೃಗ, ಖಡ್ಗಮೃಗ ಭಾಳ ವಿಶೇಷವಾಗಿರುವಂಥದ್ದು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಇವು ಭಾಳ ವಿಶಿಷ್ಟವಾಗಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇನ್ನು ಹೂಲಾಕ್ ಗಿಬ್ಬನ್ ಅನ್ನುವಂಥದ್ದು ಏಕೈಕ ನರಕಪಿ, ಏಪ್ ಅಂತ ನಾವು ಕರಿತೀವಿ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ. ಈಶಾನ್ಯದ ದಟ್ಟ ಕಾಡುಗಳಲ್ಲಿ ಈ ಪ್ರಾಣಿ ಪ್ರಭೇದ ಇದೆ. ಇನ್ನು ಸಂಗೈ ಜಿಂಕೆ ಮಣಿಪುರದ ಲೋಕ್ಟಾಕ್ ಸರೋವರದಲ್ಲಿ ತೇಲುವ ಉದ್ಯಾನವನ ಇದೆ, ಅಲ್ಲಿ ಮಾತ್ರ ಕಂಡುಬರುವಂತಹ ವಿಶಿಷ್ಟವಾಗಿರುವಂತಹ ಜಿಂಕೆ ಸಂಗೈ.

ಜಿಂಕೆ. ಇನ್ನು ಮೇಘಾವೃತ ಚಿರತೆ, ಎತ್ತರದ ಮರಗಳಲ್ಲಿ ವಾಸಿಸುವಂತಹ ಈ ಚಿರತೆಗಳು ದಟ್ಟ ಕಾಡುಗಳಲ್ಲಿ ಇವು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಪಿಗ್ಮಿ ಹಾಗ್ ಅನ್ನುವಂತಹ ವಿಶಿಷ್ಟವಾದಂತಹ ಪ್ರಾಣಿ, ಚಿಕ್ಕದಾಗಿರುವಂಥದ್ದು, ಅಳಿವಿನ ಅಂಚಲ್ಲಿ ಇರುವಂತಹ ಕಾಡು ಹಂದಿಗೆ ಸೇರಿ ಆ ಜಾತಿಗೆ ಸೇರುವಂತಹ ಒಂದು ತಳಿ ಇದು ಪಿಗ್ಮಿ ಹಾಗ್. ಇನ್ನು ಪಕ್ಷಿ ಮತ್ತು ಜಲಚರ ವೈವಿಧ್ಯವು ಕೂಡ ಸಾಕಷ್ಟು ಇದ್ದಾವೆ ನಮ್ಮ ಈಶಾನ್ಯ ರಾಜ್ಯದ ಕಾಡುಗಳಲ್ಲಿ. ಅದರಲ್ಲೂ ವಿಶೇಷವಾಗಿ 850 ಹೆಚ್ಚು ಹಕ್ಕಿಗಳ ಪ್ರಭೇದವನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಹಾರ್ನ್ ಬಿಲ್, ಮಂಗಟ್ಟೆ ಹಕ್ಕಿಗಳು ಅಂತೇಳಿ ಕರ್ನಾಟಕದ ದಾಂಡೇಲಿ ಕಾಡುಗಳಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಅಸ್ಸಾಂನ ಕಾಡುಗಳಲ್ಲೂ ಕೂಡ ಮಂಗಟ್ಟೆ ಹಕ್ಕಿ ಅಥವಾ ಹಾರ್ನ್ ಬಿಲ್ಗಳು ನಮಗೆ ಸಿಗುತ್ತೆ. ಇದು ಇಲ್ಲಿನ ಸಾಂಸ್ಕೃತಿಕ ಹೆಮ್ಮೆಯೂ ಕೂಡ ಹೌದು. ಇನ್ನು ಈಶಾನ್ಯ ಭಾರತದ ಬುಡಕಟ್ಟು ಜನಾಂಗ ಅವರು ಲಾವ್ ಕಥ್ಯಾಂಗ್ನಂತಹ ಪವಿತ್ರ ವನಗಳಲ್ಲಿ ಕಾಡಿನ ಒಂದು ಎಲೆಯನ್ನು ಕೂಡ ಕತ್ತರಿಸಿದಂತೆ ಧಾರ್ಮಿಕವಾಗಿ ರಕ್ಷಿಸ್ತಾರೆ ಅನ್ನೋಂಥದ್ದು ಕೂಡ ನಾವು ಮನುಷ್ಯ ಮತ್ತು ಜೀವ ಸಂಕುಲಗಳ ನಡುವೆ ಹೇಗೆ ಅನನ್ಯವಾಗಿರುವಂತಹ ಬಾಂಧವ್ಯ ಏರ್ಪಟ್ಟಿದೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಈಗ. ಹಿಮಪಾತ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಬಿತ್ತರಿಸುತ್ತಿದ್ದೇವೆ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಲ ಧ್ವನಿಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸರೇಖಾ ಅವರು.

ಇನ್ನು ನಮ್ಮ ದೇಶದ ಜೀವ ವೈವಿಧ್ಯ ವಿಚಾರವನ್ನು ಮಾತಾಡ್ತಾ ಇದ್ದಾಗ ವಿಶ್ವದ ಅತ್ಯಂತ ದೊಡ್ಡ ನಿರಂತರ ಮ್ಯಾಂಗ್ರೋವ್ ಅರಣ್ಯ ವ್ಯವಸ್ಥೆ ಅಂತಂದರೆ ಸುಂದರ ಬನ್ಸ್, ಇದು ನಮ್ಮ ದೇಶ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವಂತಹ ಒಂದು ಪ್ರದೇಶ. ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಮುಖಜ ಭೂಮಿಯಲ್ಲಿ ಈ ಒಂದು ಸುಂದರ ಬನ್ಸ್ ರೂಪುಗೊಂಡಿದೆ. ಇಲ್ಲಿ ಸುಂದ್ರಿ ಮರಗಳು ಮತ್ತು ಮ್ಯಾಂಗ್ರೋವ್ ಸಸ್ಯವರ್ಗ ಬಹಳ ವಿಶೇಷವಾಗಿದೆ. ಅತಿ ಹೆಚ್ಚಾಗಿ ಇಲ್ಲಿ ಸುಂದ್ರಿ ಅನ್ನುವಂತಹ ಜಾತಿಯ ಮ್ಯಾಂಗ್ರೋವ್ ಮರಗಳು ಇಲ್ಲಿದ್ದಾವೆ. ಅದಕ್ಕಾಗಿ ಇದಕ್ಕೆ ಸುಂದರಬನ್ಸ್ ಅಂತ ಕರೀತಾರೆ. ಇಲ್ಲಿನ ಮಣ್ಣು ಸದಾ ಉಪ್ಪು ನೀರಿಂದ ಕೂಡಿರುವುದರಿಂದ ಆಮ್ಲಜನಕವನ್ನು ಪಡೆಯಲು ಗಿಡಗಳ ಬೇರುಗಳು ಭೂಮಿಯಿಂದ ಮೇಲಕ್ಕೆ ಮುಳಿಯುತ್ತೆ ಅನ್ನೋದು ಬಹಳ ವಿಶೇಷ. ಜಗತ್ತಿನಲ್ಲೇ ಹುಲಿಗಳು ವಾಸಿಸುವಂತಹ ಏಕೈಕ ಮ್ಯಾಂಗ್ರೋವ್ ಕಾಡು ಅಂದರೆ ಅದು ಸುಂದರಬನ್ ಕಾಡು. ಅಷ್ಟೇ ಅಲ್ಲ, ಸುಂದರಬನ್ಸ್ ನೂರಾರು ಅಪರೂಪದ ಪ್ರಾಣಿ ಪಕ್ಷಿ ಸರೀಸೃಪಗಳಿಗೆ ನೆಲೆಯಾಗಿದೆ. ಉಪ್ಪು ನೀರಿನ ಮೊಸಳೆ ಇರ್ಬೋದು, ನದಿ ಡಾಲ್ಫಿನ್ಗಳಿರ್ಬೋದು, ಜೊತೆಗೆ ಇನ್ನೂ ಅನೇಕ ಜಲಚರ ಪ್ರಾಣಿಗಳಿರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದಾವೆ. ಕಾನೂರು ಹೆಗ್ಗಡತಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಯಲನ್ ಶಾಸ್ತ್ರಿ ಗೀತೆಯನ್ನು ಹಾಡಿದ್ದಾರೆ. ಕುವೆಂಪು ವಿರಚಿತ ಗೀತೆಗೆ ಬಿ ವಿ ಕಾರಂತವರ ಸಂಗೀತ.

0: ಇನ್ನು ಜೀವ ವೈವಿಧ್ಯ ಅಂದ ತಕ್ಷಣ ನಮ್ಮ ನಾಡನ್ನು ನಾವು ಮರೆಯೋ ಹಾಗೆ ಇಲ್ಲ. ನಮ್ಮ ನಾಡಿನ ಸಹ್ಯಾದ್ರಿ ಅಂದರೆ ಪಶ್ಚಿಮ ಘಟ್ಟಗಳ ಏನು ತಪ್ಪಲಿದೆ, ಇಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಜೀವ ಸಂಕುಲಗಳ ಒಂದು ಆವಾಸ ಸ್ಥಾನ ನಮ್ಮ ಸಹ್ಯಾದ್ರಿ ಅಂತ ಹೇಳ್ಬೋದು. ವಿವಿಧ ಪ್ರಾಣಿ ಇರ್ಬೋದು, ಸಸ್ಯವರ್ಗದ ಪ್ರಣಾಳಿಕೆಯೇ ನಮ್ಮ ಸಹ್ಯಾದ್ರಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವಂತಹ ಕೃಷ್ಣಾಗರು, ಬೀಟೆ, ತೇಗ, ಧೂಪ, ಅತ್ಯಂತ ಸುಗಂಧ ಭರಿತವಾಗಿರುವಂತಹ ಶ್ರೀಗಂಧದ ಮರಗಳು ನಮ್ಮ ದೇಶದ ಹೆಮ್ಮೆ. ಅವು ನಮ್ಮ ಸಹ್ಯಾದ್ರಿಯ ಉತ್ಪನ್ನಗಳು. ಇನ್ನು ಗಾಯವನ್ನು ಗುಣಪಡಿಸುವಂತಹ ಕಾಡು ಜಿರಿಗೆ, ಕ್ಯಾನ್ಸರ್ ನಿರೋಧಕ ಗುಣ ಹೊಂದಿರುವಂತಹ ನಾಗದಂತಿ, ಅಮೃತ ಬಳ್ಳಿಯಂತಹ ಸಾವಿರಾರು ಗಿಡ ಮೂಲಿಕೆಗಳ ಕಣಜ ನಮ್ಮ ಸಹ್ಯಾದ್ರಿ. ಜಗತ್ತಿನ ಪ್ರಸಿದ್ಧ ಮಲಬಾರ್ ಕರಿಮೆಣಸು, ಕಾಡು ಏಲಕ್ಕಿ, ದಾಲ್ಚಿನ್ನಿ, ಜಾಯಿಕಾಯಿ ಸಸ್ಯಗಳು ನಮ್ಮ ಸಹ್ಯಾದ್ರಿ ಕಾಡುಗಳಲ್ಲೇ ಅದರ ಮೂಲವನ್ನು ಹೊಂದಿದೆ. ಇನ್ನು ಪ್ರಾಣಿಗಳ ವಿಷಯಕ್ಕೆ ಬಂದರೆ ಅತಿ ಹೆಚ್ಚು ಏಷ್ಯನ್ ಆನೆಗಳು ಮತ್ತು ರಾಯಲ್ ಬೆಂಗಾಲ್ ಹುಲಿಗಳು ಕರ್ನಾಟಕದ ಸಹ್ಯಾದ್ರಿ ತಪ್ಪಲಿನ ನಾಗರಹೊಳೆ ಮತ್ತು ಬಂಡೀಪುರ ವಲಯದಲ್ಲಿ ಇದ್ದಾವೆ. ಇನ್ನು ಸ್ಥಳೀಯ ಪ್ರಭೇದಗಳ ವಿಷಯಕ್ಕೆ ಬಂದರೆ ಬಿಳಿಗಡ್ಡೆ ಇರುವಂತಹ ಅಪರೂಪದ ಬಾಲದ ಸಿಂಹ ಬಾಲದ ಮಕಾಕ್ ಅನ್ನುವಂತಹ ಒಂದು ಪ್ರಾಣಿ, ಮಲಬಾರ್ ದೊಡ್ಡ ಅಳಿಲು, ಇವೆಲ್ಲವೂ ಕೂಡ ನಮ್ಮ ಸಹ್ಯಾದ್ರಿಯ ಜೀವ ಸಂಕುಲಗಳು. ಕೃಷ್ಣ ಮೃಗ, ಕಾಡು ಕೋಣ, ಇವು ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಕಾಳಿಂಗ ಸರ್ಪ, ಜಗತ್ತಿನ ಅತಿದೊಡ್ಡ ವಿಷಪೂರಿತ ಹಾವಾಗಿರುವಂತಹ ಕಾಳಿಂಗ ಸರ್ಪಗಳು, ಇವು ಕೂಡ ನಮ್ಮ ಸಹ್ಯಾದ್ರಿಯ ಒಂದು ಜೀವ ಸಂಕುಲ ಅಂತ ಹೇಳ್ಬೋದು. ಜೀವ ವೈವಿಧ್ಯತೆಯಲ್ಲಿ ಇವು ಕೂಡ ಬಹಳ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಳ್ತವೆ. ಇನ್ನು ಭೂಮಿಯ ಅಡಿಯಲ್ಲಿ ವಾಸಿಸುವಂತಹ ಮೂಗಿನಂತಹ ಆಕಾರವಿರುವಂತಹ ಅಪರೂಪದ ಕಪ್ಪೆ, ಅದು ನೇರಳೆ ಕಪ್ಪೆ ಅಂತ ಗುರುತಿಸಿಕೊಳ್ಳುತ್ತೆ, ಅದು ಕೂಡ ನಮ್ಮ ಸಹ್ಯಾದ್ರಿಯ ವಿಶಿಷ್ಟ. ಇವತ್ತು ಜೀವ ವೈವಿಧ್ಯ ದಿನ ಅಂತ ಆಚರಿಸ್ತಾರೆ. ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ನಮ್ಮ ದೇಶದ, ನಮ್ಮ ನಾಡಿನ ಬಗೆ ಬಗೆಯ ಜೀವ ವೈವಿಧ್ಯವನ್ನು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ, ಗೀತೆಗಳನ್ನು ಕೇಳಿದ್ವಿ, ಪರಿಸರ ಜೀವ ವೈವಿಧ್ಯತೆ ಕುರಿತಾದಂತಹ ಹಾಡುಗಳು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೂಡಿ ಬಂದವು. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರ್ಬೋದು, ನಿಮ್ಮ ಜೊತೆಯಾಗಿದ್ದು ಇಷ್ಟೊತ್ತಿರೋ ತನಕ ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್. ಚಿತ್ರವಿದ್ಯನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 8:45, ಹಿಂದಿ ನಂತರ ಇಂಗ್ಲಿಷ್ ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಲವ್ಲೀನ್ ನಿಗಮ್. भारत और साइप्रस आतंकवाद से निपटने के लिए संयुक्त बल स्थापित करने पर सहमत. द्विपक्षीय संबंधों को रणनीतिक साझेदारी तक बढ़ाने का निर्णय. आर्थिक सहयोग बढ़ाने के लिए कई समझौतों पर हस्ताक्षर. सरकार बांग्लादेश और पाकिस्तान के साथ सभी सीमाओं को अभेद्य बनाने के लिए स्मार्ट बॉर्डर परियोजना शुरू करेगी. भारत ने ओडिशा के चांदीपुर में कम दूरी के बैलिस्टिक मिसाइल अग्नि-1 का सफल परीक्षण किया. भारत ने बाल टीकाकरण कार्यक्रम मजबूत करने के लिए अफगानिस्तान को 20 टन महत्वपूर्ण वैक्सीन सामग्री भेजी.

ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಕವನ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ನಿನ್ನೆ ನಮ್ಮಿತಿ. ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಚಾಪೋತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಜೆ ಮಾಧುರಿ ಕೌಶಿಕ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ಸಿ ಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಸುನೀಲ್ ಸುಬ್ರಹ್ಮಣ್ಯ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಸ್ನೇಹಿತರೆ, ತಂಪಾದ ಹೊತ್ತಿನಲ್ಲಿ ಇಂಪಾಗಿರುವಂತಹ ಕನ್ನಡ ಜೊತೆಗೆ ಹಿಂದಿ ಈ ಚಿತ್ರಗಳ ಗೀತೆಗಳನ್ನು ಕೇಳುವಂತಹ ಸಮಯ ಗೀತ ಚಂದ್ರಿಕೆಯಲ್ಲಿ ನಿಮಗೋಸ್ಕರವಾಗಿ ಹಲವಾರು ಸುಮಧುರವಾಗಿರುವಂತಹ ಗೀತೆಗಳು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದ್ದಾವೆ. ಬನ್ನಿ ಕೇಳ್ತಾ ಸಾಗೋಣ ಈ ಸುಂದರವಾಗಿರುವಂತಹ ಪಯಣದಲ್ಲಿ. ಮೊದಲಿಗೆ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬಿಡುಗಡೆ ಈ ಚಿತ್ರದಿಂದ ಆಯ್ದ ಗೀತೆ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸ್ವರ ಕಲ್ಪನೆ. ಪಿ ಸುಶೀಲಾ ಕೂಡ ಈ ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಧ್ವನಿಯಾಗಿದ್ದಾರೆ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ದಸ್ ನಂಬರಿ, ಇದು ಚಿತ್ರದ ಹೆಸರು. ಆಶಾ ಭೋಸ್ಲೆ, ಮುಕೇಶ್ ಹಾಗೂ ಮನ್ನಾ ಡೇ ಅವರ ಯುಗದ ಧ್ವನಿಗಳು ಈ ಗೀತೆಗೆ ಇದೆ. ಮಜ್ರೂಹ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಕೇಳಿ. ಆಶಾ ಭೋಸ್ಲೆ, ಮುಕೇಶ್ ಹಾಗೂ ಮನ್ನಾ ಡೇ ಇವರೆಲ್ಲರ ಸ್ವರದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ನೀ ತಂದ ಕಾಣಿಕೆ ಚಿತ್ರದಿಂದ ಆಯ್ದ ಗೀತೆ ವಾಣಿ ಜಯರಾಮ್ ಅವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ವಿಜಯಾನಂದ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಭಕ್ತಿ ಗೀತೆಗಳು ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 FS ಕಲ್ಪನ ಮಠ್ ಅವರಿಂದ ಚಿಂತನ ಕೇಳುತ್ತದೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆಗಳು, 7:15 ಶಮಂತ್ ಗೋರೂರು ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 8:30 ಆಕಾಶವಾಣಿ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶಬುಟ್ಟಿ, ನಾಳಿನ ಆಕಾಶಬುಟ್ಟಿಯಲ್ಲಿ ಹಿರಿಯ ರಂಗಕರ್ಮಿ ಚಿತ್ರನಟ ಪ್ರಕಾಶ್ ಬೆಳವಾಡಿ ಅವರು ಮಾತನಾಡಲಿದ್ದಾರೆ. ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 8:30 ಪ್ರಸಾರವಾಗುವ ಈ 3 ಕಾರ್ಯಕ್ರಮಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಾಗಿ ಮೂಡಿಬರಲಿವೆ. ಇನ್ನು ಮಧ್ಯಾಹ್ನ 11:30 ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ನಿರೂಪಣೆ ರಜನಿ ಜಿಆರ್. 12:35 ಆರೋಗ್ಯ ಸಂಚಿಕೆ, ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಹಾಗೂ ಅಪನಂಬಿಕೆಗಳ ಕುರಿತಂತೆ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರನ್ನೇ ವೆಂಕಟೇಶ್ ಬೇವಿನ ಬೆಂಚಿ ಅವರು ನಡೆಸುವಂತಹ ಸಂದರ್ಶನ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತಂತೆ ಡಾಕ್ಟರ್ ಎಸ್ ಎ ಗದನಕೇರಿ ಅವರು ಮಾತನಾಡಲಿದ್ದಾರೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಚಿಲ್ಡ್ರನ್ಸ್ ಆರ್, ಇದರಲ್ಲಿ ಸೀನ್ಸ್ ಫ್ರಾಮ್ ಮರ್ಚೆಂಟ್ ಆಫ್ ವೇನ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಈ ಕುರಿತಂತೆ ಸಂಧ್ಯಾ ಜವಳಿ ಅವರು ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸಲಿದ್ದಾರೆ. ಇನ್ನು ಸಂಜೆ 6:30 ದೀಪ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಒಳನಾಡು ಮೀನುಗಾರಿಕೆಯಿಂದ ಮಹಿಳೆಯರ ಸಬಲೀಕರಣ, ಈ ಕುರಿತಂತೆ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗಂದ ಚಿತ್ ಮೇಳ ವಾದನ ಕೇಳುತ್ತಿರಿ. ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ನಾಳೆ ರಾತ್ರಿ 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವವಾಣಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತಿರಿ. ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಚಂಗಣಚರಿ ಸಿಪಿ ಮಾಧವನ್ ನಂಬೂದ್ರಿ ಅವರ ಗಾಯನ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನವನೀತ ಅಧಿಕಾರಿ. Prime Minister Narendra Modi and Cyprus President Nikos Christodoulidas today called for strengthening multilateral efforts to combat terrorism and the expeditious finalization and adoption of the Comprehensive Convention on International Terrorism within the UN framework. The joint statement on the state visit of the Cyprus President said both leaders urged for strong and concerted action against all UN and EU designated terrorist and terrorist entities, including those under 1,267 UNC sanctioned committees. They underlined the need for cooperation to counter violent extremism and radicalization, financing of terrorism and money laundering, as well as to prevent exploitation of new and emerging technologies for terrorist purposes and to tackle terrorist recruitment. Both sides also called for eliminating terrorist safe havens and infrastructure, as well as disrupting terrorist networks and combating the financing of terrorism at the United Nations and the Financial Action Task Force. Addressing a joint press conference, Prime Minister Modi said India and Cyprus would work together on connectivity initiatives such as Indo-Pacific Oceans Initiative and the India-Middle East-Europe Economic Corridor. On defense and security cooperation, Mr. Modi said both countries agreed to further strengthen collaboration in cyber security, maritime security and counter-terrorism.
2: Aaj humne cyber security, maritime security aur counter-terrorism sahyog ko bhi aur majboot karne ka nirnay liya hai. Itna hi nahi, hum Indo-Pacific Ocean Initiative और इंडिया मिडल ईस्ट यूरोप इकोनॉमिक कॉरिडोर जैसे महत्वपूर्ण पहलों से कनेक्टिविटी सुनिश्चित करने के लिए भी साथ मिलकर काम करेंगे.
1: Later, President Draupadi Murmu received Cyprus President Nikos Christodoulidas at Rashtrapati Bhavan today. She also hosted a banquet in his honor. Welcoming President Nikos Christodoulidas and his delegation to India, President Murmu said India and Cyprus share close relations based on trust and goodwill. She said bilateral relations have been elevated to the level of a strategic partnership, which reflects the growing maturity, depth and mutual trust in the India-Cyprus relationship. The government will launch a smart border project and make the entire border with Bangladesh and Pakistan impenetrable. Mr. Shah was addressing the Border Security Force Investiture Ceremony and Rustamji Memorial Lecture in New Delhi today. He said that work is in progress towards creating an impregnable border security grid within the next year by integrating all kinds of technologies under the smart border concept. He said the ministry will soon introduce a smart border project equipped with drones, radars, modern cameras and other advanced technologies. The Home Minister said once this initiative begins, the work of the Border Security Force will become significantly easier and stronger. He emphasized that India must adopt new strategies to address cyber threats, hybrid warfare and drone-based challenges. Short-range ballistic missile Agni-1 was successfully test-launched from the integrated test range at Chandipur, Odisha today. Ministry of Defense said that the launch validated all operational and technical parameters. The test was carried out under the aegis of the Strategic Forces Command. The successful launch marks another milestone in India's strategic defense preparedness and reinforces the credibility of the country's minimum credible deterrence capability. Agni-1 is a short-range surface-to-surface ballistic missile developed indigenously as part of India's strategic missile program. The Quad Foreign Ministers meeting will be held in New Delhi on 26th of this month at the invitation of External Affairs Minister Dr. S. Jaishankar, Foreign Minister of Australia Penny Wong, Foreign Minister of Japan Toshimitsu Motegi and Secretary of State of the United States Marco Rubio are arriving in New Delhi to participate in the meeting. The Ministry of External Affairs said in keeping with Quad vision for a free and open Indo-Pacific, the ministers will build on discussions held in Washington, D.C. on 1st July last year. In IPL cricket, Sunrisers Hyderabad have set a target of 256 runs for Royal Challengers Bengaluru in Hyderabad. And that is the end of this news bulletin.
0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 11:10:15. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿಗಳೆಯ ಗಣಪತಿ ಆರ್ ಭಟ್ಗೆ ಹೊರಡಲು ಅನುಮತಿಯನ್ನು ನೀಡಿ. ಶುಭರಾತ್ರಿ. ಜೈ ಹಿಂದ್.